0: 6FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ: ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274.
3: ಈ ವೈಭವ ಅಣ್ಣ
4: ಎಂತದೆ?
3: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ PU ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ PU ಕಾಲೇಜ್ ಇತ್ತಲ್ಲ
3: ಅಲ್ಹೋರೆ.
5: ಭಂಡಾರ್ಕರ್ಸ್ PU ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಕ್ಕತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ PU ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
2: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
2: ಖುಷಿ ಅಂತ ಕೇಂದ್ರೆ 7ನೇ ಕ್ಲಾಸ್ ಅವ್ರಿಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ, ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆಯ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
6: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡು,
2: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತ. ಅದು ಇವ್ರದ ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸುಕ್ ಶುರು ಮಾಡದ?
6: ಅಂದ್ರೆ ನಾನು 6ನೇ ಕ್ಲಾಸ್ ಅಲ್ಲಿ ಇರುವಾಗ ತೆಕ್ಕಟ್ಟೆ ಮಾವಿನ ಶೆಟ್ಟರ್ ನಮ್ಗೆ ಮಾಸ್ಟರ್ ಐದಿದ್ರು.
2: ಹಾ,
6: ಅವರು ಒಂದ್ ದಿವಸ ಯಾರೋ

0: ಮೂಡ್ಗಿಲಿಯರ್ ಶಾಲೆಗೆ,
1: ಮೂಡ್ಗಿಲಿಯರ್ ಶಾಲೆಯಲ್ಲಿ. ಅವ್ರೊಂದ್ ದಿವಸ ಅವರೇ ಬರೆದೊಂದ್ ಪದ್ಯನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರ, ಅದನ್ನ ಯಾರಿಗೋ ಬರ್ದಕ್ಕಾಗ್ದ, ಅದು ಅದನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರ, ಬರ್ದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಳಿಗೆ ಹೇಳಿರೋರು, ಮಕ್ಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನ ಅಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು ಹೌದಲ್ಲ, ನಾವು ಸುಮ್ಮನೆ ಕಾಲ ಕಳುಕ್ಕಿಂತ ಯಾರೋ ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಲ್ಲ. ನಾನು ಕಾಣಕ ಅಭ್ಯಾಸ ಮಾಡ್ಕಂತ ಆಲೋಚನೆ ಮಾಡ್ಕೊಂಡೆ. ಕಡೆಗೆ ಏಳನೇ ಕ್ಲಾಸ್ ರಜೆಗೆ, ಅವತ್ತು ಏಳನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, ಐದೈದಿತ್ತು, ನಾನು ಐದು ಪಾಸ ಪಟ್ಟಿ ಆರು ಶುರುವಾಯ್ತು. ನಮ್ಮ ಅಪ್ಪನ ನಾ ಹೇಳಲೇ ಇಲ್ಲ, ಹೋಗಿ ಆರನೇ ಕ್ಲಾಸ್ ಪುಕ್ಕಂಡೆ ಬಿಟ್ಟೆ ಅಂತೂ ಆರು ಏಳು ಎರಡು ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು ಯಾವಾಗ್ಲೂ. ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕೂಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು, ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕೂಕಂಡ್ರು. ಸಾಯಂಕಾಲದ ಹೊತ್ತು ಹೊತ್ತು ಹೊತ್ತು ಹೊತ್ತು ಅಂತ ಇಲ್ತಲ್ಲ, ಆ ತರ ಸಂಜೆ ಹೊತ್ತು. ನಂಗೆ ಅನಿಸ್ತು ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದು ಏನಾರು ಒಂದು ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಗೊಂಡು ಹೋಗಿಲ್ಲ ನಾನು. ನಂಗೆ ಮರ್ತೋತ್ತಲ್ಲೇ ಕಡೆಗೆ ಅಕ್ಕಿ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡು ಕಡೆ ಕಡಲ ತೀರದ ಸಂಜೆ ಅಂತ ಒಂದು ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
0: ಕಡಲ ತೀರದ ಸಂಜೆ ಅಂತ ಬರುದು. ಅಷ್ಟು ಎಷ್ಟು ಅಣ್ಣದ್ ನೀವಾಗ?
1: ಏಳನೇ ಕ್ಲಾಸ್ ನನ್ಗಾಗ್ಲಿ
0: ಅಷ್ಟೇ,
1: ಹನ್ನೆರಡು ವರ್ಷ, ಐದು ವರ್ಷಕ್ಕೆ ಶಾಲೆ ಸೇರಿದ್ ನಾನು, ಏಳನೇ ಕ್ಲಾಸ್ ಬಿಡ್ಬಿಡ್ತಿ, ಹನ್ನೆರಡು ವರ್ಷ ಆಯ್ತು ಅಷ್ಟೇ.
0: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನನ ನೀವು ಬರ್ದೇ ಬಿಟ್ರೆ
1: ಬರ್ದ್ಬಿಟ್ಟು
0: ಎಲ್ಲರಿಗೆ ಓದಿ ಹೇಳ್ರೆ ನೀವೇ ಕಡಿಕೆ.
1: ನಾನು ಓದಿ ಹೇಳಕ್ಕಾಗ್ದ ಎಲ್ಲಿತ್ತು ನನ್ನ ಹತ್ರ, ನಂಗಾಗ್ದೇ ಸಿಕ್ಕುದಿಲ್ಲ ಬರುಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದ್ ಕಾಗ್ದ ಹೆಕ್ಕಿ ಇಟ್ಕೊಂಡು ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆ ಅಂತ ಮಾಡುದು ಪುಸ್ತಕದಲ್ಲಿ ಹೋಗೋಣ.
0: ಆ
1: ಕಾಗ್ದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ದು, ಅದಕ್ಕಾಗಿ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೊಷ್ಟು ಬೆಲೆ ಇರುತ್ತಂದ ನಂಗೆ ಗೊತ್ತೇ ಇಲ್ಲ, ಅದು ಎಲ್ಲೆಲ್ಲೋ ಕಳ್ದು ಹೋಗುದು. ಆಯ್ತಾ, ಇಷ್ಟ ಹಂಗ್ ಕಳ್ದಿದ್ನೇನೋ ನಾನು ಬರದ್ದೆಲ್ಲ. ಕಡೆಗೆ ಒಂದು ಪುಸ್ತಕ ತಕೊಂಡು ಅದ್ರೊಳಗೆ ಎಲ್ಲ ಒಂದೊಂದೇ ಒಂದೊಂದೇ ಬರ್ದಿಡು ಶುರು ಮಾಡಿ, ಅದನ್ನೇ ನಾನು ಕಡೆಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ. ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವರು ಆಯ್ತಾಗ್ಲಿ, ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡೆಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರ ಅದನ್ನ ಪ್ರಕಟ ಮಾಡಿ,
0: ಗೆಳೆಯರ ಬಳಗ,
1: ಗೆಳೆಯರ ಬಳಗ ಪ್ರಕಟ ಮಾಡಿಸಿದ್ರೆ.
0: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ,
1: ಹೌದು,
0: ಅದು ಯಾವ ತರ ಒಂಚೂರು ಅದ್ರ ನೆನ್ಪ್ ಮಾಡ್ಕೊಳ್ಳಕ್ಕ, ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.
1: ಅವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ, ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ, ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ, ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ, ಮಾತೆ ಕೌಸಲ್ಯೆಗೆ ಕೃತನಾಗಿ ಜನಿಸಿ ಶ್ರೀರಾಮನೆನಿಸಿ ನೀನವತರಿಸಿ, ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು, ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೀನಿ ಕಡಿಮೆ.
0: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
1: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರ್ದು ನೀವೇ ಇಟ್ಕೊಂಡ ಮಾರ್ರೆ, ನಮ್ ಕಣಿದ್ರೆ ಓದಕ್ಕಾಗ್ದ ಅದನ್ನ, ಹಿಂಗೆ ನಮ್ ಕುಂದಾಪುರ ಕನ್ನಡ ಮಾಡ್ ಅನ್ಕಂಡು ಎಲ್ಲ ತಗೊಂಡು ಯಾವ್ದೋ ದೇವಸ್ಥಾನ ಕೊಯ್ ಒಂದ್ ಸರಿ ಕೊಟ್ರು, ಒಂದ್ ಸ್ವಲ್ಪ ನೂರು ಅದೆಷ್ಟು ಪುಸ್ತಕ ಮಾಡಿದ್ರು, ಒಂದಷ್ಟು ಮಾಡಿ ಕೊಟ್ರು. ಕಡಿ ನಾನು ಚಿಕ್ಕತಿರುಪಾಡಿ ಉಪೇಂದ್ರ ಸ್ವಾಮೀಜಿಯವ್ರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, ಎರಡ್ ಸೈಲಿ ಮಾಡಿಸ್ದೆ. ಈಗ ನಾಲ್ಕನೇದು ನಮ್ ಶಮಂತ್ ಕುಮಾರ್ ಅಂತೇಳಿ, ಇಲ್ಲ ಎಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅವ್ರು ಎಲ್ಪ್ ಇದು ಮಾಡ್ತಾರೋ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೆ ಒಂದ್ ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
0: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
1: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವ ಲೋಚನ.

0: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರೆ ನೀವು ಹಾಗೆ ಬಾಯ್ಪಾಠ ಮಾಡ್ಕೊಂಡದ್ದ?
1: ಹೌದೌದು.
0: ಬರದ್ದಂತ ಇಲ್ಲ
1: ಇಲ್ಲ.
0: ನೀವ್ ಆತರ ಬರೆಯದೆ ಬಾಯ್ಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
1: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
0: ಈಗ ನಿಮ್ಗೆ ಎಷ್ಟು ವಯಸ್ಸು?
1: 79.
0: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಲ್ರ, ಕೋಟ ಅಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ ನ ಭಂಡಾರ್ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೊಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆಗ್ತ. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ ಕಲ್ತ್ರಿ? ಭತ್ತ ಕುಟ್ಟುವ ಹಾಡೆಲ್ಲ
1: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೆ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರೊಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದ್ದೇ ಒಳಗೆ ಅದನ್ನ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತಾರೆ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳಿ ಚಿಕ್ಕ ಹಾಡು ಹೇಳು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಹೆಸ ಹೇಳಿ ಕರೆದು ಕರೆದು ಕರೆದು ಉಮೇದು ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕುತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕ್ಕಂಬ್ರು ಶಾಲೆ ಒಪ್ಪಿಸ್ತಿಗೂ ಹಾಗೆ ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ್ರು. ಹಂಗಾಗಿ ನಾನು ಶಾಲೆಯೊಳಗೂ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗೀಷನ್ ಇಲ್ಲ ಆ ಕಾಲದೊಳಗೆ, ನೆನ್ಪು ಮಾಡ್ಕೊಂಡು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೂ 4ನೇ ಕ್ಲಾಸ್ಗೆ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಭಯಪಟ್ಟ ಬರುತ್ತೆ.
0: ಕಮನಿ ಒಂದ್ಸಲ ಹೇಳಿ.
1: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು ಮೇವಾಡ ರಾಜ್ಯವನ್ನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ ಬಹುಕಾಲ ರಾಣನಿಗೆ ಸುತರು ದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೈದನು ನೃಪನ ಕರುಣೆ ಇನಿತಿಲ್ಲ ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು ಅರಸು ಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ ಹಾ ರಾಜವಂಶದೀ ಚಿಗುರ ಚಿವುಟುವನೆ ಈ ರಾಜ ಲೋಲುಪನು ಪಾಪ ಕೆಳಸಿದನೆ ಇಂದು ರಾತ್ರಿಯೊಳಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು ತನ್ನ ಹೊಟ್ಟೆಯ ಮಗನ ತಂದು ಮಂಚದೊಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು ಕ್ರೂರವನ ವೀರ ಬಂದನು ನರಾಧಮನು ತೋರದೆಯ ದಯಗಿನಿತು ಶಿಶುವ ವಧಿಸಿದನು ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗೀಟೆ ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ ಸುತನನು ಸಲಹುತ್ತಿದ್ದಳ ನಾರಿ ಭೂಮಿಯೊಳಗಾರುಂಟು ಪನ್ನೆಯಂಥವರು ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
0: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ, ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರೆ
1: ಕನ್ನಡದೊಳಗೆ ಅಂತ ಕವಿ ಇದ್ದಿದ್ರು ನಮ್ ಕನ್ ಯಾರು ಬರದ ನಂಗೆ ಈಗ ಮರ್ತೋಯ್ತು ಮರ ಅದೇ ಹೇಳುದು. ಇನ್ ನೀವು ಗೂಗಲ್ ಗಳಲ್ಲಿ ಹುಡುಕಿ ಸಿಕ್ಕತ್ತೇನೋ ನಂಗೆ
0: ಸಿಕ್ಕತ್ತ. ಆದ್ರೆ ಎಷ್ಟು ಚಂದ ಆ ಕತೆ, ಆ ಪನ್ನದಾಸಿ ತನ್ನ ಮಗುನ ಆ ರಾಜನ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
1: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡುದವಳು.
0: ಓ
1: ಅದು ಮಾಡಿದ್ದೆ ನಾನು.
0: ಎಂತ ತ್ಯಾಗ ಅಲ್ಲ ಅದು. ಯಾರು ಇದ್ದಾರೆ ಅವಳ ತರ ತಾಯಿ?
1: ನಂಗೆ ಮರ್ತೋತಿಲ್ಲ ಅಷ್ಟು ಒಂದು ಮನ್ಸಿಗೆ ಹುಗ್ಗಿ ಹೋಯ್ತದ.
0: ನಿಮ್ಗೆ ಹಾರ್ಟ್ ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆ ತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ? ಶೇ ಸ್ವಾಮಿ ಭಕ್ತಿ
1: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟೇ ಹೆಸರಾದವರು.
0: ನಿಜ ಹೌದು.
1: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
0: ಅಲ್ಲ,
1: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರು ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
0: ಅಲ್ಲ.
1: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
0: ಸತ್ಯ ದಿನ ಕಲಿತಾ ಇತ್ತು.
1: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಮನುಷ್ಯ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲರಿಗೂ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
0: ನಿಜ ನಿಜ. ಪನ್ನದಾಸಿನ ಒಂದ್ಸಲ ನೆನಪು ಮಾಡಿಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕ ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡೊಂಚೂರು ಹೇಳಿ ಕಂಬ.
1: ಹಿಂಡೆಮ್ಮಿ ಕರಿಯಲೆ ತೊಂಡಿಕಾಯಾಗಲಿ ದಿಂಡಿನ ಬಾಳಿ ಗೊನಿ ಬಿಡಲಿ, ದಿಂಡಿನ ಬಾಳಿ ಗೊನಿ ಬಿಡಲಿ ಮನೆಯೊಳಗೆ ಎಂದು ಸಿರಿದೇವಿ ನೆಲೆಸಲಿ.

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ ಕೊಡಬೇಡ. ಹ್ಞೂ ಹ್ಞೂ ಹ್ಯಾ.

0: ನೀವು ಹಿಂಗೆ ಹಾಡ್ತಿದ್ರೆ ನಂಗೆ ಜೋಗುಳು ಹರಿದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಗೆ
1: ಅಮ್ಮ
0: ಹೇಳ್ತಿದ್ರು.
1: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಜನ ಮಕ್ಕಳು, ಆರು ಜನ ಗಂಡು ಮಕ್ಳು, 4 ಜನ ಹೆಣ್ಮಕ್ಳು. ನಾವು ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು. ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನ ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದ್ಲಿಂದು. ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದು. ನನ್ನಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಒಡ್ತಾ ಒಡ್ತಾ ಹಾಡು ಹೇಳೋದು. ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ ಉದ್ದಾರೊಟ್ಟಿಗೆ ಅವಳು ಹಾಡು ಹೇಳ್ತಾ ಉದ್ದಾರದು. ಅವಳಿಗೆ ಕೆಲ್ಸಕ್ಕೂ ಕಷ್ಟವೂ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು. ಹಂಗೆ
0: ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಬೋದು. ಬಾಯಿ ಬಿಟ್ಟು ಓದಿರಿ ನಾವೆಲ್ಲ ಕೇಮ್ ಕಾಗನ್ನತ್ತ ಎಂತ ಕಾಲ ಕೂಕೊಂಡು ಗುಮ್ಮನ್ಕೊಂಡು ಓದುದು ಅಂತ ಬಾಯಿ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು. ಅಷ್ಟು ಆಸಕ್ತಿ ಇದ್ದೀತ ಕಂದಗಳು. ಅಮ್ಮ ಹಂಗೆ 4ನೇ ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿಂದ ಬಾಯಿ ಕೂಪಡ್ತಿ ಸ್ವಲ್ಪ ತಪ್ಪಾತಾರೆ. ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು. ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ದಿವಸ ಮಗು ಇದ್ದಾಗಲಿಗೆ ಹೋದಂಬ್ರು. ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು. ನರಸಿಂಹ ಉಡುಪ ಅಂತೇಳಿ ಕನ್ಯಾಣ ಅಪ್ಪನ ಕಾಣೇ ಇಲ್ಲ ಅವಳು. ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ. ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಾಟ ನಾನು ಅಬ್ಬೆ ಮಗಳು ಹೇಳ್ತಿದ್ದಿ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ದು, ಇಡೀ ಬತ್ತಿಲ್ಲ. ಈಗ
0: ಒಂಚೂರು ಬಂದದ್ ಹೇಳಿಕ್ಕೆ ಅವನಿಗೆ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ಧರಾ ದೀಪಲಾಲಿ ಸಿತ್ತಲೋ ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರಗಿ ಮರ್ತ್ಲ
0: ದಮಯಂತಿ
1: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತಾ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು. ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಗೆ ಒಂದು ಹೆಬ್ಬಾವ ಬಂದು ಅವಳು ಪಾದ ಹಿಡ್ಕೊಂಡು ನುಂಗು ಶುರು ಮಾಡತ್ತೆ. ದೊಡ್ಡ ಹೆಬ್ಬ ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿದ್ದಲ್ಲ ಅವಳು. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬ ಬಂದು ಕಾಲಿಟ್ಟು ಕಾಲಿಟ್ಟು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದ ಅದನ್ನ ಹೇಳಿ ಕಂಬ.
1: ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ನಸುನಗೆಯ

0: ಮನೆಯಲ್ಲೇ ಬರದ ಹಂಗ ಪೂರ ನೆನಪಿಲ್ಲ ಈಗ.
1: ಅಡ್ಡಿಲ್ಲ, ತೊಂದರೆ ಇಲ್ಲ.
0: ಹಾಗೆ ಸೀತೆನ್ ಕರದನ್ನು ಬರ್ದಿದೆ, ಸೀತೆನ ಹಚ್ಚಿ ಕಡ್ದು ಮುಗು ಪಟತಿಗೆ ಅದು ಬರ್ದಿದೆ.
1: ಓಕೆ, ನೀವು ಅದ್ರ ಲಾಗ ಒಂದು ಹೇಳಿದ್ರಿ, ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ, ಅದನ್ನ ಒಂಚೂರು ಹೇಳಿ ಕಮ್ಮ.
0: ಈಗ ಹೇಳ
1: ಹಾಡ್ಬೇಡ, ನನ್ಗೆ ಆ ಸನ್ನಿವೇಶ ಒಂಚೂರು ಎಕ್ಸ್ಪ್ಲೈನ್ ಮಾಡಿ.
0: ಅಲ್ಲಿ ಲವಕುಶರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ. ನಾನು ಇದೇ ಹಿಂಗೆ ಹೇಳುದು, ಇದೇ ಭಾಷೆಯೊಳಗೆ ಹೇಳುದು
1: ಅಡ್ಡಿಲ್ಲ,
0: ನಾನು ಅಲ್ಲೇ ಎಲ್ಲ ಮಾತಾಡೋದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ.
0: ಶ್ರೀರಾಮ ಯುದ್ಧಕ್ಕೆ ಬರ್ತ, ಒಂದು ಕಂಡವನಿಗೆ ಲವಕುಶನ ಕಂಡಗತಿಗೆ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ. ಯಾರು ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ್ ಹೇಳುದೇ ಇಲ್ಲ. ತಟ್ಟಿ ಹರಿಸ್ತಾ ಇಪ್ಪಟ್ಟೊತ್ತಿಗೆ ಮತ್ತೆ ಮತ್ತೆ ಕೇಂತ, ನಿನ್ ಕಂಡ್ರೆ ನಂಗೆ ಅಷ್ಟು ಇದಾಗಿ ಕಾಣತ್ತೆ, ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳರು ಹೇಳುದೇ ಇಲ್ಲ. ಈಗ ಯುದ್ಧಕ್ಕೆ ಬಂದಿದೆಯಲ್ಲ, ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕುರಂಬಗಳು ಎಳ್ಸು ಚೂರು ಮಾಡ್ತು. ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ ಕರ್ಕೊಂಡು ಬರ್ತಾರಲ್ಲಿ. ಸೀತೆನ ಕರ್ಕೊಂಬಂದು ಹೇಳ್ತಾರೆ, ನೀನು ರಾಮ ಇವ್ರು ಬೇರೆ ಯಾರಲ್ಲ, ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿಬ್ಬರು. ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು. ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ, ಸುಖವಾದ ಸಂಸಾರ ನಿಮ್ದಿರಲಿ ಅಂತ ಹೇಳ್ತಾರೆ. ಆಗಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಳವಳು, ಸತಿ ಪಾತ್ರ ಮುಗೀತು, ಮಕ್ಕಳು ನಿಮ್ಮವರಾಯಿತು, ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ, ಅದು ನಾನು ಬೇರೆ ಇದ್ರ ಬರ್ದಿದೆ, ನಾನು ಹೇಳೋದು ಹಿಂಗೆ ಈಗ ಅಷ್ಟೇ, ನಾನು ಸತಿಯಾಗೇ ಬತ್ತೆ ನಾನು ಅಂತೇಳಿ ಹೇಳಿದ್ಳು. ಆಗಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ, ಯಾಕೆ ಹಿಂಗೆ ಮಾಡ್ತೆ ಕೇಂದ್ರು. ಆಗಲಿಗೆ ಅವಳು ಹೇಳ್ತಳು, ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು, ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು, ಸುತರಿನೂ ನಿಮ್ಮವರು ಮತಿವಂತ ನೀ ಕಳುವು, ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ, ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ, ಗಾಳಿ ಅಂದ್ರೇನು ಆನ ಮನೆ ಬೋರ್ ಕರೆಯಿತ್ತು, ಒಡನೆ ಭೂಮಿ ಕಂಪಿಸಿತ್ತು, ಭೂಮಿ ನಡುತ್ತಾ ಇಪ್ಪಷ್ಟೊತ್ತಿಗೆ ಒಡೆದೋತು ಭೂಮಿ, ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಅದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕಂತು. ಹಂಗೆ ಬರ್ತದೆ ನಾನು ಬರೆದದ್ದು ಹಂಗೆಯ. ಆಗ್ಲಿಗೆ ಮಕ್ಕಳೆಲ್ಲ ಮರೆತರು, ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ, ಅಳು ತಲೀರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ, ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ, ಅಂದರೆ ವಾಲ್ಮೀಕರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ, ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು, ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು, ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರ ಶ್ರೀರಾಮ ರಾಜ್ಯವಂತಲ್ಲಿ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದನ ಮನ ನೀತಿ ಹೊಂಗಿರಣ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು, ಮಾತು ಮರೆಸುವ ಭಾವ ಚಿಂತನೆಯ ಹದನ, ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು, ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ, ದೈವ ಪ್ರೇರಣೆಯೊಂದು ಬರೆಸೀತಿ ಕರದಿ. ಕೊನೆಗೆ ನಾನು ಬರ್ದದ್ರಿಗೆ ಅಷ್ಟೇ, ಕಡೆಗೆ ಮಂಗಲ ಹಾಡಿದ್ದೆ.
1: ಓಕೆ, ಬಾರಿ ಲೈಕ್ ಇತ್ತು ಕೇಂಬುಕಿದ. ಸೊ ಅದ್ರೊಟ್ಟಿಗೆ ನೀವು ತುಂಬಾನೇ ಹಾಡುಗಳೆಲ್ಲ ಹಾಡ್ತಾರಲ್ಲ ಕಮನೆ, ಅದು ಹೆಂಗೆ
0: ಹಾಡುಗಳು? ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ, ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು. ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ಥಿಕ್ ಹೇಳುದು ಅಮ್ರ ಹಾಡು. ಅರ್ಥಿ ಅಂದ್ರೆ ಅಂತ ಅರ್ಥಿಕ್ ಹೇಳುದು ಹಾಡು, ಅದು ಶೋಭಾನೆ ಹಾಡು. ವೈದಿಕರ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು, ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬ್ಯಾಡ ಐತೆ ಎಲ್ಲರಿಗೂ ಅಂತ ಹೇಳ್ತಿದ್ಲ ಅಮ್ಮ.
1: ಹಾಡಿ ಕಂಬನಿ ಅದು.

0: ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ತಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದ ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕೋದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ. ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರ್ಲಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿದ ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಕಂಬ್ದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಇಕ್ಕೊಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲಿ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಕಂಬ್ದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದೆ. ನಾನು ಹೇಳ್ತೀನಲ್ಲ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರೆದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವರೈತ ಜನ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ, ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗನ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ರಿ.
0: ಹೌದೌದು.
1: ಓಕೆ,
0: ಕೆಲ ವರ್ಷದ ಹಿಂದೆ
1: ಮರವಂತೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
0: ಹೌದು, ಉಡುಪಿಗೂ ಹೋಗಿದ್ದೆ.
1: ಉಡುಪಿಗೂ ಹೋಗಿದ್ರೆ
0: ಸಾಹಿತ್ಯ ಸಮ್ಮೇಳನಕ್ಕೆ ಮೂರು ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತ ಗೌರವ ಅಲ್ಲ ಸಿಕ್ಕಿತ್ತು ಪ್ರಶಸ್ತಿ?
0: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತಟ್ಬಿಟ್ಟಿನಲ್ಲಿ.
1: ಸುಮಾರೆಲ್ಲ ಇದ್ದಿತ್ತು, ಸುಮಾರೆಲ್ಲ ಸಿಕ್ಕಿತ್ತು ಅಲ್ಲ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿಗ್ರೇಡ್ ಕಲಾವಿದೆ ಕೂಡ.
0: ಹೌದು,
1: ಇದೆಲ್ಲ ಆಗಿದ್ದಾರೆ ನೀವು. ಈಗ ನಿಮ್ಗೆ 79
0: ವರ್ಷ.
1: ಈಗಲೂ ನೀವು ಬರೀತ್ರಿಯಾ?
0: ಹೌದು, ಈಗಲೂ
1: ಬರೀತ್ರಿಯಾ?
0: ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
0: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ್ರೆ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಕು ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದುಗಾರ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತ್ರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದೆ ಬರ್ಕ ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ, ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದ್ದಾಗಲೇ ವೇದಿಕೆ ಬರ್ಲಕ್ಕು, ಬೇರೆ ಬೇರೆ ಕಡೆಯೆಲ್ಲ ತಿರುಗಾಟಕ್ಕೆ ಹೋಗ್ಲಕ್ಕು, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು, ಮನೆಗೆ ಮೊಮ್ಮಕ್ಕಳಿದ್ರು ಏನಂತೆಲ್ಲ ಇದಕ್ಕೆ ಮಾರಿ ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಲ್ಲ ಅವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ, ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೆ, ಹೋದರ್ಸ ಅಂತ ಕೋಪಕ್ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲವರಿಗೆ ಇರುತ್ತೆ ನಿಜ, ಆದರೆ ನಮ್ಮ ಇದನ್ನು ನಾವು ಯಾಕೆ ಕಳ್ಕೊಂಡ್ಕ ಅಂದು ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ, ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕೆಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಯ್ತು ಅವ್ರನ್ನ ಕಂಡ್ರೆ, ಆಳು ಸಣ್ಣ ಆಳ ಆದರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರು, ಸಭೆ ಸಮಾರಂಭಗಳಿಗೆ ಹೋಗಿ ಹಾಡ್ತ್ರ ಅಲ್ದ, ನಿಜವಾಗ್ಲು ಮೆಚ್ಚಬೇಕಾದ್ದು ಶಾಂತ ಐತಲ್ರ. ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
0: ನಮಸ್ಕಾರ, ನಿಮ್ಗೂ ನಮಸ್ಕಾರ.
1: ಓಕೆ,
0: ಇದೊಂದು ಅವಕಾಶ ಕೊಟ್ಟದಕ್ಕೆ ಯಾವಾಗಲೂ ನಿಮ್ಮನ್ನ ನೆನೀತಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
0: ನಿಮಗೆ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗೆ ಆದರೂ ಗೊತ್ತಾಗಬೇಕು ಅದು. ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದೆ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತೀರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕೋಕ
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಾಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಾಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
1: ಮೂಡು

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡೆ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡೆ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತನಂತಾನೋ, ಎಂತ ಶ್ರೀಮಂತನಂತಾನೋ, ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತನಂತಾನೋ.

ವೆಂಕಟನಂಬಿದ ಬಿಂಬಿವನೆಂಬ ಕುಟುಂಬಿಯಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು. ಬೊಮ್ಮನು ಹೆಮ್ಮಗ ಮೊಮ್ಮ ಬೃಡಮ್ಮರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ ಅಮ್ಮರು ಸಮೋ ನಿಮ್ಮಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ.

ಮೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಮೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು, ನಮಗೆ ಯಾರು ಈಡು. ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ, ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ. ಸುಂದರ ಸಾಗರ ಭರಿಸಿದ ಭಕ್ತ

ನಾಮ್. ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ ಬಂದ

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರು ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧರೈತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು, ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು, ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಕೆಸರಾದರೆ ಬಾಲ್ಮಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡೆದೇ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸುನಿದಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತಾರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತಾರೆ ಪ್ರಹ್ಲಾದ, ಇಲ್ಲಿ ನಿಂತಾರೆ ನರಸಿಂಹ, ಇಲ್ಲಿ ನಿಂತಾರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ ಯಾಕೆ ಹೇಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ, ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದೀರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೊಟ್ಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 17 7 4 7 4 ಅಥವಾ 9686 8692 7 4.
3: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡ.
4: ಯಾವ ಕಾಲೇಜ್?
3: ಇನ್ಯಾವ್ದು ಬಂಡರ್ಕರ್ ಕಾಲೇಜ್.
4: ನೀ ದಡ್ಡಾದ ಮೇಲೆ ಯಾವ ಕಾಲೇಜ್ ಗೆ ಸೇರ್ಕೊಂಬೋದು?
3: ಇನ್ಯಾವ್ದು ಬಂಡರ್ಕರ್ ಕಾಲೇಜ್ ಗೆ ಸೇರುದು?
4: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
3: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಬಂಡರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ MBijuru.

0: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂದದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ. ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೇನು ಸ್ಪೆಷಲ್ ಆಗಿ ಪ್ರೀತಿ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ. ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಯಾವತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವುದಕ್ಕೆ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನು ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನು ಆ ಒಂದು ಅನುಭವವನ್ನು ಕೊಡ್ತಾನೇ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದವೊಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೂ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ, ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ. ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು. ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ. ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತು ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂಥದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನ ತೋರಿಸುವಂತದ್ದಾಗಿದೆ. ಮತ್ತೆ ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು, ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ನಾನು ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನ ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ, ರೇಡಿಯೋ ಕುಂದಾಪುರ 89.6 FM.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕೊಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲೇ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ದ್ಯಾಸಿ ತಿಂಗಳ ಜಕ್ಣಿ, ಸ್ವಾಣಿ ತಿಂಗಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಆಗತ್ತೆ ಇಲ್ಲ, ಆಯ್ತಾ? ಈಗಲೇ ತಗೊಳ್ಳಿ.
6: ಎಂತ ಜೋರು ಮಾರೇ, ಇವಳು ಇವಳಲ್ಲಿ ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 17 74 74 ಅಥವಾ 9686 8962 74.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
2: ನಾನು ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ. ಕಣ್ಣಂಗೆ
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೋ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯೋಕ್ ಬೇಕಪ್ಪ ಎಲ್ಲ ಸೌಕರ್ಯದು ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
2: ನೀನು ಬತ್ತಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲು ಅಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದು ಏಗಳಿಕ ಅಬ್ಯ ದೇವ್ರೆ, ಒಂದ್ ಮಳಿ ಬರಲಿ. ಎಂತ ಬಿಸಿಲು ಮಾರ್ರೆ, ಒಂದು ಊಟಕ್ಕೆ ಹಾರು ಉಂಬಕತ್ತೆ ಬೆವ್ರೇ ಅತ್ತ. ಅಬ್ಬ ಆಪದಲ್ಲ, ದಿನಕ್ಕೊಂದು 4-5 ಸಲ ಮಿಂದ್ರು ಮಾರ್ರೆ. ಈ ಬಿಸಿಲು, ಈ ಸೆಕೆ, ಈ ಉರಿ ಹಂಗ ಆಪದಲ್ದೆ ಯಬ್ಬ, ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು, ಆ ತರ ಉರಿ, ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ ಗೆ, ಮದಿಗೆ, ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತಾರೆ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟೂ ಬೇಡ, ಮನ್ಸರು ಬೇಡ, ಮದುವೆಯೂ ಬೇಡ, ಎಂಥದ್ದು ಬೇಡ. ಮನೆ ಒಳಗಿಪ್ಪು ಅಂದ್ರೆ ಮನೆ ಒಳಗಿಪ್ಪು ಕೋತಿಲ್ಲ, ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು, ಈ ಪಾರ್ಟಿ ಊರಿ, ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರೋ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ.

0: ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನು ಪಡೆದುಕೊಳ್ತೇವೆ.
1: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿ ಕಂಬ.
0: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿ ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನು ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
1: ಡಿಹೈಡ್ರೇಷನ್
0: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35-40 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆಯಾಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ. ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ 19 ಏಪ್ರಿಲ್ May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ 10:00 AM to 3 PM ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸ್ಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸ್ಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
1: ಅಬ್ಬಾ, ಅದಕ್ಕೆ 11 AM ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ಬರ್ಕ್ ಸ್ಟುಡಿಯೋಗೆ ಅಂತ, 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರೆಂತ
0: ಮಾಡುದು. ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
1: ಡಾಕ್ಟರ್, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡೋ ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ ಇದರ ಲಕ್ಷಣಗಳು ಎಂತವೆಲ್ಲ?
0: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನು ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂಥದ್ದು, ತಲೆನೋವು, ವಾಂತಿ, ಈ ಥರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ.
1: ಓಕೆ,
0: ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನು ನಾವು ಮೈಯೊಡ್ಡಿಕೊಳ್ತೇವೆ, ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು, ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು. ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐಸ್ ಸ್ಟ್ರೇನ್ ಆಗುತ್ತೆ. ಸೊ ಐಸ್ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರೆ ಅಂತ ತಗೊಳ್ಳುವ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೆ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂಥದ್ದು, ಕೊಡೆಗಳನ್ನು ಬಳಸುವಂಥದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂಥದ್ದು, ಅಥವಾ ಈ

0: ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂತದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
1: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬೋದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕೊ ಹುಡುಕುತ್ತೆ, ಅಂದ್ರೆ ತುಂಬಾ ತಲೆನೋವಿರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ,
0: ಹೌದು, ಡಿಹೈಡ್ರೇಷನ್ ಆಗುತ್ತೆ.
1: ಎಷ್ಟು ನೀರು ಕುಡಿದ್ರು ಸಾಕಾತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ
0: ಮೂತ್ರ, ಹೌದು,
1: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
0: ಮೂತ್ರದ ಬಣ್ಣ ಕೂಡ, ಹೌದು.
1: ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರೆ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
0: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂಥದ್ದು ಈ 20-30 ಡಿಗ್ರಿಯಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 40-42 ಡಿಗ್ರಿಯಷ್ಟಿದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
1: 37 ಡಿಗ್ರಿ,
0: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
1: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು,
0: ಹೌದು
1: ಅಲ್ವಾ?
0: ಖಂಡಿತವಾಗಿ,
1: ತಲೆ ಸುತ್ತಿ ಬಿದ್ದದ್ದು,
0: ತಲೆ ಸುತ್ತು, ಹೌದು. ನಾನು ನಿಮ್ಗೆ ಆವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
1: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ, ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ. ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ. ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:30 ಕಾರ್ ತೆಗಿಯೋಕೆ ಹೋದೆ. ತೆಗಿಯೋಕೆ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ, ಆತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ, ಏನೆಲ್ಲ ಮುನ್ನೆಚ್ಚರಿಕೆನ ತಕಣಕತ್ತ?
0: ಮೊದಲನೇದಾಗಿ, ಎಲ್ಲರೂ ಬಳಸುವ ವಾಹನ, ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕೊ ಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ, ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು, ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನ ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ
1: ಅಂದ್ರಂತೂ ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬ್ಯಾಡ ಬ್ಯಾಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು, ತಂಪು ಹತ್ತಲ್ಲ ಗಂಟ್ಲಿಗೆ, ಖುಷಿ ಹತ್ತು. ನೀವ್ ಹೇಳ ಸರಿ ಡಾಕ್ಟರ್.
0: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಎಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರಲಿಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಇಂತಹ ಬಿಸಿಲಿನ ಸಂದರ್ಭದಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡ್ಬೋದಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನ ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ ಗಳು ಏನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇದ್ಕೊಂಡು ಬರ್ಬೋದು, ಆದ್ರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸೋ ಬದಲಾಗಿ ಒಳಗಡೆಯಿಂದನೆ ಇಂಟರ್ನಲಿ ನಾವು ದೇಹವನ್ನ ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಕಾರಿನಲ್ಲಿ ಮಕ್ಕಳು, ಸಾಕು ಪ್ರಾಣಿಗಳನ್ನ ನೀವೆಲ್ಲೋ ಒಂದ್ ಕಡೆ ಹೋಗ್ಬೇಕು, ಅವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ, ಎಷ್ಟೋ ಈ ತರ ಪ್ರಕರಣಗಳನ್ನ ನೀವು ನೋಡಿರ್ತೀರಾ. ದಯವಿಟ್ಟು ಆತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ, ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ, ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು. ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ, ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ, ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದಾಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ, ಹಳ್ಳ ಇಲ್ಲದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ, ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ, ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ, ಸ್ಟೋರ್ ರೂಮ್ಗಳಲ್ಲಿ ಅವತ್ತುಕೊಳ್ಳುವ ಚಾನ್ಸಸ್ ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ ಸ್ಟೋರ್ ರೂಮ್ಗಳು ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನು ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬೋದು. ಆಮೇಲೆ ಗ್ಯಾಸ್ ಸಿಲಿಂಡರನ್ನು ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನು. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನು ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ಥರ ಮುಚ್ಚುವಂಥದ್ದು, ಈ ಥರ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್, ನಾನು ಆವಾಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
1: BPA ಫ್ರೀ ಅಂದ್ರೆ ಅಂತ ಡಾಕ್ಟರ್,
0: BPA ಅನ್ನುವಂಥದ್ದೊಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ, ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
1: ಹಾಗಾಗಿ
0: ಅದು ಈ ಬಾಟಲ್ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ಗಳಿಂದ ಅಂದ್ರೆ ಅಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
1: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು, ಬಿಸಿಲಲ್ಲೇ ಒಣಗಿ ಒಣಗಿರುವ ಬಾಟಲ್ಗಳು ಅವೆಲ್ಲ, ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
0: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ, ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ, ಕೆಮ್ಮು, ಕಫದಂತ, ಜ್ವರದಂತ ಲಕ್ಷಣಗಳು ಕೂಡ ಬರೋದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
1: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ಓ ತುಂಬಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡುತ್ತ ಫ್ರೀಜರ್ ಹಂಗಿಟ್ಟದ್ದು, ಫ್ರಿಡ್ಜ್ ಹಂಗಿಟ್ಟದ್ದು, ಕೋಲ್ಡ್ ಕೋಲ್ಡ್ ನೀರ್ ಇರತ್ಕ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
0: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನು ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನು ಬಳಸಿದ್ರೆ ಒಳ್ಳೇದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನು ಬಳಸಿದ್ರೆ ಕೂಡ ಒಳ್ಳೇದು. ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲಿ ಎಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನು ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನು ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜ್ ಅಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
1: ಒಳ್ಳೆ ಹೇಳ್ರಿ ಡಾಕ್ಟರ್, ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ, ಬೊಂಡದ ನೀರ್ ಇದ್ರೆ
0: ಬೊಂಡದ ನೀರು,
1: ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ. ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡಕ್ ಖಾಲಿ, ಎಲ್ಲರೂ ಈ ಬಿಸಿಲಿಗೆ ಹೋಗಿ ಬಂಡನೆ ಕುಡುದು. ಈಗ ಆ ಬಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಭಾರಿ ಒಳ್ಳೇದು.
0: ಖಂಡಿತವಾಗಿ ಹೌದು,
1: ನೀವು ಹೇಳಿದ್ರಿ.
0: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ ಇದ್ರು.
1: ಹೆಸರು ನೀರು
0: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನು ಆಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲ ವಿಟಮಿನ್ಸ್ಗಳು ಕೂಡ ನಮಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
1: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ, ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರೋ, ಇಲ್ಲ ಹೆಸರು ನೀರೋ, ಇಲ್ಲ ರಾಗಿ ನೀರೋ, ಅಥವಾ ಎಳ್ಳಿನ ಜ್ಯೂಸ್ ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಎಲ್ಲ ಕುಡಿದಿರ್ತಲ್ಲ ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
0: ಖಂಡಿತವಾಗಿ. ಈಗ ಆಕ್ಚುಲಿ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಯಾರು ಜಾಸ್ತಿ ಕಾಫಿ ಟೀ ಆಲ್ಕೋಹಾಲ್ ಅನ್ನು ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನು ಬಳಸ್ಬೋದು ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನು ಬಳಸಿ ನಾವು ದೇಹವನ್ನು ತಂಪಾಗಿರಿಸ್ಕೊಳ್ಬಹುದು. ಖಂಡಿತವಾಗಿ
1: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
0: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಇದೆಯಲ್ಲ ಇವೆಲ್ಲವೂ ಕೂಡ ಎಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು ಸೊಪ್ಪುಗಳು ಅಥವಾ ಹಣ್ಣುಗಳನ್ನು ನೆನೆಸಿಟ್ಟು ಅದನ್ನು ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆ ತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
1: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
0: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಆವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
1: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
0: ಸೊಪ್ಪನ್ನು ಕೂಡ
1: ತರಕಾರಿ ಕೂಡ
0: ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ. ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಹಣ್ಣು, ಅಥವಾ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ. ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತವುದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು, ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
1: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೇ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ, ಹೊರಗಿಂದಾನೇ ತರಕು, ಮಾರ್ಕೆಟ್ ಇಂದಾನೇ ತರಕು. ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳಿದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನೆಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
0: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತ ಹಣ್ಣುಗಳು, ಕೆಲವೊಂದು ರೀತಿ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು ದ್ರಾಕ್ಷಿ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿಯೇ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
1: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಇದು
0: ಎರಡು ಕೂಡ ಹೇಳ್ಬೋದು, ಎರಡು ಹೇಳ್ಬೋದು, ಸನ್ ಸ್ಟ್ರೋಕ್ ಹೇಳ್ಬೋದು.
1: ಓಕೆ, ಈ ಟೈಮಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓ ಆರ್ ಎಸ್ ಎಲ್ಲ ತಕ್ಕಂಗೆ ಶುರು ಮಾಡ್ತಾರೆ. ತಕ್ಕಂದು ಒಳ್ಳೇದಾ ಓ ಆರ್ ಎಸ್?
0: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ORS ಅನ್ನೋದೇ ಮದ್ದು. ORS ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ORS ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ORS ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ORS ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ORS WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದು ವೇಳೆ ORSL ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
1: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
0: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ, ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೇನೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
1: ಪುನರ್ಪುಳಿ ಶರ್ಬತ್ ಅಂತೂ ಸೂಪರ್ ಆಗಿರುತ್ತೆ,
0: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
1: ಹಣ್ಣು ಸಿಗ್ಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಲಟ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
0: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
1: ಹೌದು,
0: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾರನೇ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು. ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆ ಅಡಿಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು ತಲೆ ತಿರುಗುವಂತದ್ದು ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಗ್ತಾನೂ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
1: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 liter ಸಾಫ್ಟ್ ಡ್ರಿಂಕ್ಸ್, 5 liter ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 rupees ಕೊಟ್ಟು ಕುಡಿಲ್ಲ. ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟಿಯು ಒಂಚೂರು ತುಂಬತ್ತ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೇನೆ ಎಂಬುದು. ಅಲ್ಲಿ ದುಡ್ಡು ಬತ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ, ತೊಂದ್ರೆ ಇಲ್ಲ. ನಾವ್ ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತಾ, ಒಂದ್ ಬಂಡಕ್ಕೆ ಹಾಕೋಕಾತಿಲ್ಲ, ಹೋಗ್ಲಿ ಒಂದ್ ನಿಂಬೆ ಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಲ, ನಿಂಬೆ ಹಣ್ಣಿಗೆ 10 rupees ಒಂದ್, 15 rupees ಒಂದ್, 20 rupees ಒಂದ್. ಬಟ್ ಆಕ್ಚುಲಿ ನಿಂಬೆ ಹಣ್ಣಿಗೆ ಅದ್ರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದ್ದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕೋ ಹತ್ರ, ಅದು ಫ್ರೀಜರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 rupees, ಬೊಂಡ ಜ್ಯೂಸಿಗೆ 20 rupees ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತಿ ಅಗತ್ಯ.
0: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನು ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೇ ಒಳ್ಳೇದು.
1: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕ್ಕೆಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ, ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತಿ ತೆಗೆದು ಬಿಚ್ಚಿ ಬಿಸಾಡೋದು ಮಗ ಆತ. ಅದಕ್ಕೆ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇನಿಯಕ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ತೇ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮಣಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದೇ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಅಂತ ಮಾಡಕ್ ಗೊತ್ತಿತೆ. ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗಿರ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ನಡಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ಹೇಳ.

0: ಏನು ಮಾಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮೂಡನ್ ಮೀನ್ ಸಿಕ್ಕದ್ದ?
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ. ಹೌದಾ, ಚಾನ್ಸ್ ವಾದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ,
0: ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್.
1: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
1: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
0: ನಾನಾ, ನಂದು ಒಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Hari Allah, Tuhan Allah.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ?
0: ಸಾಕ್ ಸುಮ್ನೆರ, ಏನ್ ಮನೆ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದ್?
2: ಯಾರೆಲ್ಲ ಹೋರಿ ಮತ್ತೆ?
0: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗೆ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
2: ಹಂಗಾರ ಮನೆ ಯಾರಲ್ಲ ಉಳಿದ್ರ?
0: ಮನೆ ಗುಂಡಬ್ಬ ಉಳಿದ್ನ.
2: ಅದು ಯಾರ?
0: ಅದ ನಮ್ಮನಿ ನಾಯ.
3: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
0: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಏಗಲು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
0: ನಾನಾ? ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
2: ಒಬ್ಬರೇ?
0: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
4: ಏ ಬೊಬ್ಬರಿಯಾ,
5: ಗೊತ್ತಿಲ್ಲ
6: ತಡ್ಕೋ.

hari ajar nasi, Ratu ajar nasi, Ratu ajar nasi.

0: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸ್ ಯಾವ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮ್ಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ದ ಈಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ. ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರ, ಮಕ್ಕಳ ಮರಿ ಎದ್ರಲ್ಲ.
1: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದ ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ. ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
1: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಟ್ ಕತ್ತಕ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Hari ajar, Hari ajar, Prabhu ajar.

0: ರಿಕ್ವೆಸ್ಟ್ ಮಾಡೋಣ, ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ, ಅಂತದೆಂತ ಇತ್ ಮಾರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ, ಅದೇ ಖುಷಿ.
1: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದೇಳಿ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ,
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ್ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಮೊಬರ್ಯ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: din mama, asa tikal, asa bate. Mane mere terwa, mere terwa, mere terwa mama.
1: ನೀನಿಗೆ ಅಲ್ಲಿ ಬಹಳ

मिलन की देला।

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದೆ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿಗೆ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಾಡಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದಲ್ಲಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿನ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾರ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟಿ ಬಂದಿ
0: ಏ ಬೊಬ್ಬರಿಯಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಮಾಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ?
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ. ಹೌದಾ, ಚಾನ್ಸ್ ವಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ,
0: ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ. ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ
0: ಬರ್ತಿದ್ದೆ?
2: ನಾನಾ, ನಂದು ಒಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
0: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
1: ಹೋ, ಹಾಗ ನಿನ್ನೆ ನಿಮ್ಮನೆ ಒಳಗೆ ಕಿಚ್ಚೋಟ್ಲೇ ಕಾಂತಲ?
0: ಸಾಕ್ ಸುಮ್ನೆ, ಏನ್ ಮನೆ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
1: ಯಾರಲ್ಲ ಹಾರಿ, ಮತ್ತೆ
0: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಂಡದೆ ಸುಮಾರು ದಿನ ಆಯ್ತು ಮಾರ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
1: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
0: ಮನೆ ಗುಂಡೊಬ್ಬ ಉಳಿದ್ನ.
1: ಅದು ಯಾರ?
0: ಅದ ನಮ್ಮನಿ ನಾಯ.
1: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
0: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
1: ಗೌಜ್ ಎಂಬಕ್ಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ ಹಾರ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
0: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
1: ಒಬ್ರಿಯ?
0: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
1: ಏ ಬೊಬ್ಬರಿಯಾ?
2: ಹೇಳ್ತಾ

0: ಪ್ರತಾಪದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಡಿಸ್ಕಸ್ ಮಾಡೋಣ. ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತು.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿತ್ತೆ ಅಕ್ಕಂದ ಅತ್ತಿಗ.
0: ವಾ ಮಾನ ಮರದಿತ್ತೆ ಅಕ್ಕಂದ? ಅಂತದ್ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕು, ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಹಾಕಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳ ಮನಿ ಎಲ್ಲ ಮಾಡ್ಕೊಂತೋ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
1: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದಿದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅದ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
2: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಮೊಬರ್ಯಾ.
3: ಹೇಳ್ತಾ

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋರು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು, ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ,
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯಾರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್.
0: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
0: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ? ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
2: ಏ ಬಬ್ಬರ್ಯಾ,

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: प्रीत पुरानी बहुत पुरानी कैसे कहूँ मैं कैसे कहूँ।
1: ಕೂಲ್ ಬಿಯರ್ಡ್ ಹಿಡ್ಕ ಶಾಲದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
2: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದೆ ಈಗ
1: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆರು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
2: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
1: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
2: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳುವಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
1: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
2: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯಿ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
1: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದ್ರಲ್ಲ
2: ಅದಿರ್ಲಿ ಆಗಲೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
1: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
2: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ
1: ಏ ಬೊಬ್ಬಾರ್ಯಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 106FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಶ್ವೇತಾ, ಮತ್ತೆ ಪಿಯು ಆರ್ಮಿಲ್ ಅಂತ ಮಾಡ್ಕನ್ಕಂಡಿದೆ.
3: ನಾನು ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೋ. ಬಿಎ, ಬಿಕಾಂ, ಬಿಬಿಎ, ಬಿಸಿಎ ಮತ್ತೆ ಬಿಎಸ್ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
3: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
2: ಹೌದು ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
3: ನೀನು ಬರ್ತಿಲ್ಲ ಹಂಗಾರೆ?
2: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲು ಅಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದ ಏಗಳಿಕಬ್ಯ ದೇವ್ರೆ, ಒಂದ್ ಮಳಿ ಬರಲಿ. ಎಂತ ಬಿಸಿಲು ಮಾರ್ರೆ, ಒಂದು ಊಟಕ್ಕೆ ಹೋರ್ ಉಂಬಕತ್ತೆ ಬೆವ್ರೇ ಅತ್ತ. ಅಬ್ಬ ಆಪದೆಲ್ಲ ದಿನಕ್ಕೊಂದು 4-5 ಸಲ ಮಿಂದ್ರು ಮಾರ್ರೆ. ಈ ಬಿಸಿಲು, ಈ ಸೆಕೆ, ಈ ಉರಿ ಹಂಗ ಆಪದಲ್ದೆ ಯಬ್ಬ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು, ಆ ತರ ಉರಿ, ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ ಗೆ, ಮದಿಗೆ, ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತಾರೆ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟೂ ಬೇಡ, ಮನ್ಸರು ಬೇಡ, ಮದಿಯೂ ಬೇಡ, ಎಂಥದ್ದು ಬೇಡ. ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕೋತಿಲ್ಲ, ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು, ಈ ಪಾಟಿ ಊರಿ, ಓ ಎಂತಕ್ಕಂತ ಹೇಳುವುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆಗ್ತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ, ತಾಲೂಕು ಆಯುಷ್ ಆಸ್ಪತ್ರೆ, ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ.
4: ಹೆಂಗಿದ್ರಿ ಡಾಕ್ಟ್ರೆ?
5: ಆರಾಮ
4: ಡಾಕ್ಟರ್. ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿರು, ಹಂಗಾಗಿ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಮ ಈ ಸೆಕೆನ ಬೀಟ್ ದ ಹೀಟ್ ಮಾಡೋಕೆ?
5: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೆದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
4: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ, ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿಕಂಬ.
5: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿ ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನು ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
4: ಡಿಹೈಡ್ರೇಷನ್
5: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಅಯ್ಯ ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆಯಾಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ. ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ 19 ಏಪ್ರಿಲ್ ಮೇ 31ರವರೆಗೆ ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸಬೇಕು ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
4: ಅಬ್ಬಾ, ಅದಕ್ಕೆ ಮೊನ್ನೆ 11 ಗಂಟೆಗೆ ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ವರ್ಕ್ ಸ್ಟುಡಿಯೋಗ ಅಂತ. 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ ಮಾಡುದು?
5: ಖಂಡಿತವಾಗಿ ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
4: ಡಾಕ್ಟರ್, ಈಗ ನಮಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಗ್ದಂಗೆ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡೋ ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ, ಹೀಟ್ ಸ್ಟ್ರೋಕ್, ಇದರ ಲಕ್ಷಣಗಳು ಎಂತವೆಲ್ಲ?
5: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನು ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂಥದ್ದು, ತಲೆನೋವು, ವಾಂತಿ, ಈ ಥರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ.
4: ಓಕೆ,
5: ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನು ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ ಆ ರೇಸ್, ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶ ಇರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು, ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರೆ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂಥದ್ದು, ಕೊಡೆಗಳನ್ನು ಬಳಸುವಂಥದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂಥದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂಥದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
4: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು. ನೀವು ತಲೆನೋವಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತೆ, ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ,
5: ಹೌದು, ಡಿಹೈಡ್ರೇಷನ್ ಆಗುತ್ತೆ.
4: ಎಷ್ಟು ನೀರು ಕುಡಿದ್ರು ಸಾಕಾತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಸುರಿ
5: ಮೂತ್ರ, ಹೌದು,
4: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
5: ಮೂತ್ರದ ಬಣ್ಣ ಕೂಡ ಹೌದು.
4: ಅಂಡ್ ಇನ್ನೊಂದು ನೀವು ಹೇಳಿದ್ರೆ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರೆ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
5: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂತದ್ದು ಈ 20-30 ಡಿಗ್ರಿಯಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 42 ಡಿಗ್ರಿ ಅಷ್ಟಿದೆ, ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
4: 37 ಡಿಗ್ರಿ
5: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
4: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
5: ಹೌದು
4: ಅಲ್ವಾ?
5: ಖಂಡಿತವಾಗಿ
4: ತಲೆ ಸುತ್ತಿ ಬಿದ್ದದ್ದು,
5: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ. ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ? ಇಂಥ ಪರಿಸ್ಥಿತಿಯಲ್ಲಿ ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
4: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿ ಅಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ. ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:30 ಕಾರ್ ತೆಗಿಯೋಕ್ ಹೋದೆ. ತೆಗಿಯೋಕ್ ಹೋಗಿ ಒಳ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳ ಕೂತಂಗ ಆಗ್ತಿದೆ ನಂಗೆ, ಆ ತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು. ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ, ಏನೆಲ್ಲ ಮುನ್ನೆಚ್ಚರಿಕೆನ ತಕೊಂಡ್ಕತ್ತ?
5: ಮೊದಲನೇದಾಗಿ, ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ, ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು, ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವ್ ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ ಗಳು ನಮ್ಮ ದೇಹವನ್ನ ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದ್ರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿ ಆಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನ ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ ಅಂದ್ರೆ
4: ಅಂತೂ ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು, ತಂಪು ಹತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತು. ನೀವ್ ಹೇಳಿದ್ ಸರಿ ಡಾಕ್ಟರ್,
5: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯ ಭಂಗಿಗಳನ್ನು ತೆಗೆದುಕೊಂಡ್ರೂ ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಎಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರ ಇಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಇಂತಹ ಬಿಸಿಲಿನ ಸಂದರ್ಭದಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನು ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡ್ಬೋದು ಅಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ ಗಳೇನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೂರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸುವೆ, ಶಕೆ ಬಂದ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇದ್ಕೊಂಡು ಬರ್ಬೋದು, ಆದ್ರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸುವ ಬದಲಾಗಿ ಒಳಗಡೆಯಿಂದನೆ ಇಂಟರ್ನಲಿ ನಾವು ದೇಹವನ್ನ ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬಹುದು. ಆಮೇಲೆ ಕಾರಿನಲ್ಲಿ ಮಕ್ಕಳು, ಸಾಕು ಪ್ರಾಣಿಗಳನ್ನ, ನೀವೆಲ್ಲೋ ಒಂದ್ ಕಡೆ ಹೋಗ್ಬೇಕು, ಅವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ, ಎಷ್ಟೋ ಈ ತರ ಪ್ರಕರಣಗಳನ್ನ ನೀವು ನೋಡಿರ್ತೀರಾ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ, ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ, ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು. ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ, ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ, ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದಾಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ, ಹಳ್ಳ ಇಲ್ಲಿದೆ, ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ, ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು, ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ, ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳೋ ಚಾನ್ಸಸ್ ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ, ಸ್ಟೋರ್ ರೂಮ್ಗಳು, ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ ಗಳನ್ನ. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ ಗಳನ್ನ ಬಟ್ಟೆಯಿಂದ ಮುಚ್ಚುವಂತದ್ದು, ಕರ್ಟೆನ್ ತರ ಮುಚ್ಚುವಂತದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ ನಾನು ಆವಾಗ್ಲೇ ಹೇಳಿದಾಗೆ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ, ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
6: BPA ಫ್ರೀ ಅಂದ್ರೆ ಅಂತ ಡಾಕ್ಟ್ರೆ,
5: BPA ಅನ್ನುವಂಥದ್ದು ಒಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ. ಅದು ಈ ಬಾಟಲ್ ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ ಬಿಪಿಎ ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲೇ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತಿಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
6: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರೋ ಬಾಟಲ್ ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
5: ಹಾಗಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಸ್ಟೀಲ್ ಬಾಟಲ್ ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಕಫದಂತ ಜ್ವರದಂತ ಲಕ್ಷಣಗಳು ಕೂಡ ಬರೋದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
6: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ಓ ತಂಪಿರೋದು ಬೇಕಂತ ನಮ್ಗೆ ಅನಿಸ್ತಾ ಇರುತ್ತೆ. ನಾವೆಂತ ಮಾಡುತ್ತ ಫ್ರೀಜರ್ ಹಂಗಿಟ್ಟದ್ದು ಫ್ರಿಡ್ಜ್ ಹಂಗಿಟ್ಟದ್ದು ಕೋಲ್ಡ್ ಕೋಲ್ಡ್ ನೀರ್ ಇರತ್ಕ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
5: ಹೌದು ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನ ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನ ಬಳಸಿದ್ರೆ ಒಳ್ಳೇದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನ ಬಳಸಿದ್ರೆ ಕೂಡ ಒಳ್ಳೇದು. ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲೆಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನ ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ ಗಳನ್ನ ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜ್ ಅಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
6: ಒಳ್ಳೆ ಹೇಳ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ. ಬೊಂಡದ ನೀರ್ ಇದ್ರೆ
5: ಬೊಂಡದ ನೀರು,
6: ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ. ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡಕ್ ಖಾಲಿ, ಎಲ್ರು ಈ ಬಿಸಿಲಿಗೆ ಹೋಯ್ ಹೋಯ್ ಬಂಡನೆ ಕುಡುದು. ಈಗ ಆ ಬಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಭಾರಿ ಒಳ್ಳೇದು.
5: ಖಂಡಿತವಾಗಿ ಹೌದು.
6: ನೀವು
5: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ ಇದ್ರು.
6: ಹೆಸರು ನೀರು
5: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ ಗಳು ಕೂಡ ನಮ್ಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
6: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದು ಕೂಡಲೇ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು ಅಥವಾ ಎಳ್ಳಿನ ಜ್ಯೂಸ್ ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಅಲ್ಲ ಕುಡ್ದಿರ್ತಲ್ಲ ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
5: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಯಾರು ಜಾಸ್ತಿ ಕಾಫಿ ಟೀ ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ ಗಳನ್ನ ಬಳಸಬಹುದು ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ಖಂಡಿತವಾಗಿ
6: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
5: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಇದೆಯಲ್ಲ ಇವೆಲ್ಲವೂ ಕೂಡ ಎಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು ಸೊಪ್ಪುಗಳು ಅಥವಾ ಹಣ್ಣುಗಳನ್ನ ನೆನೆಸಿಟ್ಟು ಅದನ್ನ ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದು ಹಾಕ್ಬಹುದು. ಹೇಗೆ ಅಂದ್ರೆ ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
6: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
5: ಎರಡನ್ನು ಕೂಡ ಬಳಸಬಹುದು. ಯಾವಾಗ ಅಂದ್ರೆ ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದು 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದು 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
6: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
5: ಸೊಪ್ಪನ್ನು ಕೂಡ,
6: ತರಕಾರಿ ಕೂಡ,
5: ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ, ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ. ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತವುದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು, ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
6: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ, ಹೊರಗಿಂದಾನೇ ತರಕು, ಮಾರ್ಕೆಟ್ ಇಂದಾನೇ ತರಕು. ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳಿದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನೆಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
5: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿಯ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿಯ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
6: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮ್ ಅಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಇದು
5: ಎರಡು ಕೂಡ ಹೇಳ್ಬೋದು, ಎರಡು ಹೇಳ್ಬೋದು, ಸನ್ ಸ್ಟ್ರೋಕ್ ಹೇಳ್ಬೋದು.
6: ಓಕೆ, ಈ ಟೈಮ್ ಅಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓ ಆರ್ ಎಸ್ ಎಲ್ಲ ತಕ್ಕಂಕ್ಕೆ ಶುರು ಮಾಡ್ತಾರೆ, ಅದು ತಕ್ಕಂದು ಒಳ್ಳೇದಾ ಓ ಆರ್ ಎಸ್?
5: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ಓ ಆರ್ ಎಸ್ ಅನ್ನೋದೇ ಮದ್ದು. ಓ ಆರ್ ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓ ಆರ್ ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓ ಆರ್ ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓ ಆರ್ ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓ ಆರ್ ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ಓ ಆರ್ ಎಸ್ ಎಲ್ ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ ಬಿಪಿಐ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
6: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
5: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ, ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ, ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
6: ಪುನರ್ಪುಳಿ ಶರ್ಬತ್ ಅಂತ ಸೂಪರ್ ಆಗಿರುತ್ತೆ,
5: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
6: ಅದನ್ನು ಸಿಗಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಲಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
5: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
6: ಹೌದು,
5: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾಳೆ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆಯ ಅಡಿಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು, ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು, ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಗ್ತಾನೂ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೆ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
6: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಎರಡು ಲೀಟರ್ ಸಾಫ್ಟ್ ಡ್ರಿಂಕ್ಸ್, 5 ಲೀಟರ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 ರೂಪಾಯಿ ಕೊಟ್ಟು ಕುಡಿಲ್ಲ. ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟಿಯೂ ಒಂಚೂರು ತುಂಬತ್ತ, ಬಾಯರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ, ತೊಂದ್ರೆ ಇಲ್ಲ. ನಾವು ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತಮ್ಮ, ಒಂದ್ ಬಂಡಕ್ ಹಾಕೋಕಾತಿಲ್ಯ, ಹೋಗ್ಲಿ ಒಂದ್ ನಿಂಬೆ ಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಯ, ನಿಂಬೆ ಹಣ್ಣಿಗೆ 10 ರೂಪಾಯಿಗೊಂದು, 15 ರೂಪಾಯಿಗೊಂದು, 20 ರೂಪಾಯಿಗೊಂದು. ಬಟ್ ಆಕ್ಚುಲಿ ನಿಂಬೆ ಹಣ್ಣಿಗೆ ಅದ್ರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದ್ದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡು ಕೋತ್ರ, ಅದು ಫ್ರೀಜರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 ರೂಪಾಯಿ, ಬೊಂಡ ಜ್ಯೂಸ್ಗೆ 20 ರೂಪಾಯಿ ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮ್ ಅಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
5: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪ್ ಮಾಡ್ಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನ ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೇ ಒಳ್ಳೇದು.
6: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕೇಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ, ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚಿ ಬಿಸಾಡ್ದೊಂಬಾಗತ್ತೆ. ಅದಕ್ಕಿಂತ ಕಾಟನ್
5: ಖಂಡಿತವಾಗಿ
6: ಖಾದಿ ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
5: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿಯ ಬಟ್ಟೆಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆ

0: ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನ ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
1: ಅದ್ರ ಜೊತೆಗೆ ನೀವು ಟೂ ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಳಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ, ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು. ಇಲ್ಲಾಂದ್ರೆ ಎಂತಾಗುತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ.
0: ಸೊ
1: ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು ಇಂಥದ್ದೆಲ್ಲ ಸಮಸ್ಯೆಗಳು
0: ಸಲೆ ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ ಆದಷ್ಟು ಮೈ ಮುಚ್ಚುವ ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
1: ಇನ್ನೊಂದು ನೆನ್ಪ್ ಮಾಡಿದ್ ನೀವು ಬೆವ್ರ ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು ಆ ಬೆವ್ರ ಸಾಲೆ. ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
0: ಖಂಡಿತವಾಗಿ ಹೌದು, ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂಥದ್ದು ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದರೂ ಸಿಕ್ಕಿದ್ರೆ ನಿಮಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ ಸಾಲಿಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಈ ಶಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
1: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು.
0: ಖಂಡಿತವಾಗಿ
1: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ ಇರುತ್ತೆ.
0: ಖಂಡಿತವಾಗಿ ಬಾಯಾರಿಕೆ ಇಲ್ಲದಿದ್ರೂ ಸಹ ಸ್ವಲ್ಪ ಅರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
1: ಅಲ್ದಾ, ನಂಗೆ ನೀರ್ ಕುಡುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಮ್ಮಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೋತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರ್ ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
0: ಖಂಡಿತವಾಗಿ, ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಅಂದ್ರೆ ಈ ಕೆಲವರು ಸುಸ್ತ್ ಅಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗೋದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್ IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
1: ಅಲ್ಲ, ನೀವು ಹೇಳತ್ತಿಗೆ ಇನ್ನೊಂದು ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಈಗ ಹಾಕಿದ್ರು ಈ ಬಿಸಿಲಂಗ್ ಅವ್ರ ಮನಿ ಮನಿ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಂದ್ರೆ, ಆದಷ್ಟು ನೀರು ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನೆಲ್ಲ ಆದಷ್ಟು ಬಳಸಿ ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
0: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಕೂಡ ಇರಲಿ.
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಂಡು ಹಾಗೆ ನೀವು ಮನೆ ಮನೆ ಹೊತ್ತಿಡುದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮ್ ಅಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು. ಒಳಗಡೆ ಕೂತ್ಕೊಂಡು ಮಾಡುವಂತದ್ದು ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು ಅಲ್ಲ ಡಾಕ್ಟ್ರೆ?
0: ಖಂಡಿತವಾಗಿ ಖಂಡಿತವಾಗಿ.

0: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
1: ಹೌದು
0: ಅಲ್ದ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್, ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೇತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೇ ಮರ್ತೋಗ್ಬಿಡುತ್ತೆ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು, ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಯ್ನಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆಯ್ತು, ಹೊಯ್ಕೆ ಆಯ್ತು, ಆಗ ಎಂತೆಲ್ಲ ಮಾಡ್ಕು ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ, ಇದನ್ನ ದಯವಿಟ್ಟು ಫಾಲೋ ಮಾಡಿ. ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸ್ ಅನ್ನು ಕುಡೀರಿ. ಬೆಳಿಗ್ಗೆ ಎದ್ದು ಕೂಡ ರಾಗಿ ಜ್ಯೂಸು, ಇಲ್ಲ ಹೆಸರು ಜ್ಯೂಸು, ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ. ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದಾರೋಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳು ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ, ಹಂಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಅದ್ರ ಆರೋಗ್ಯಕ್ಕೆ ಅದು ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ. ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತು, ಹೊತ್ತಲ ಸ್ನಾನ ಮಾಡೋದಂದ್ರು ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವು ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂತಾರೆ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ ಗ್ರಾಮ ಪಂಚಾಯತಿಯಲ್ಲಿ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾ ಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಅಮ್ಮ ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕೋದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂತ ಹೇಳಿ ನೀ ಅಷ್ಟು ಹಠ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ?
1: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ.
0: ಅಕ್ ಮಗ, ಅಪ್ಪನ ಹತ್ರ ಮಾತಾಡ್ತೆ.
1: ಯಾವ ಕಾಲೇಜ್ ಹೇಳ?
2: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
4: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
5: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
6: ಜಿ ಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೇ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
1: ರೇಡಿಯೋ ಕುಂದಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಡ್ಮಿಷನ್ಸ್ ಓಪನ್ ಫಾರ್ ಬಿಎ, ಬಿಎಸ್ಸಿ, ಬಿಸಿಎ, ಬಿಕಾಂ ಮತ್ತು ಬಿಬಿಎ. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ನಾನು ನಿಮ್ಮ ಛೋಟ ಅರ್ಜಿ ಶೈವಿ. ನಾನು ಇಲ್ಲಿ ರೇಡಿಯೋ ಕುಂದಾಪುರದಲ್ಲಿ ಬಂದಿದ್ದೇನೆ. ಅಬ್ಬ, ಶಾಲೆಗೆ ಒಂದು ರಜೆ ಸಿಕ್ತು, ನಾನು ನಿಮ್ಮೊಟ್ಟಿ ಒಂಚು ಮಾತಾಡುವ ಅಂತ ಬಂದಿದ್ದೆ. ನಾವು ಒಬ್ಳೆ ಅಲ್ಲ, ನಾನು ಒಟ್ಟಿಗೆ ಒಬ್ಳಿದ್ಲು.
3: ಹಲೋ, ನಾನು ನಿಮ್ಮ ಛೋಟ ಅರ್ಜಿ ಕ್ಷಮ್ಯ.
2: ಹೇ, ಹ್ಯಾಂಗೋ ಬಂದಿತ್ತಲ್ಲ, ಒಂದು ಹಾಡಾಡುವ.
3: ಯಾವ ಹಾಡು ಹೇಳ್ತೆ? ನೀನೆ ಹಾಡೆ ಮೊದ್ಲು.
2: ಬೇಡ, ನೀ ಹಾಡು ಫಸ್ಟ್.
3: ನೀನೆ ಹಾಡೆ, ನಿಂದು ಸ್ವರ ಒಳ್ಳೇದು, ನೀನೆ ಹಾಡು.
2: ನೀ ಹಾಡೆ,
3: ನಾನು ಹಿಂಗೆ ಹೇಳ್ತೀನಿ.
2: ನಾನು ಹಾಡ್ತೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶೆಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ.
3: ಸಾಕ್ ಸಾಕ್ ಸಾಕ್, ನೀನು ತುಂಬ ಒಳ್ಳೆ ಆಯ್ತು. ಈಗ ನಾವೊಂದು ಹಾಡು ಹೇಳ್ತೇಕೆ.
2: ಸರಿ, ಹಾಡು.

0: ಸರ್, ಈಗ ರಜೆ ಸಿಕ್ತಲ್ಲ, ನೀ ಎಲ್ಲಿ ಹೋಯ್ಕಂತ ಪ್ಲಾನ್ ಮಾಡಿದೆ?
1: ನಾನು ಕೇರಳಕ್ಕೆ ಹೋಯ್ಕಂತ ಮಾಡಿದೆ.
0: ಯಾರೊಟ್ಟಿಗೆ?
1: ನನ್ನ ಅಪ್ಪ ಅಮ್ಮನ ಜೊತೆಗೆ.
0: ಅಣ್ಣ ಅಕ್ಕ?
1: ಅವ್ರಿಗೆ ಎಂತೆ, ಅವ್ರ ಬಪ್ಪು ಡೌಟ್.
0: ಹೌದಾ?
1: ಮತ್ತೆ ನೀ ಎಲ್ಲಿ ಹೋತೆ?
0: ನಾನು ತಮಿಳ್ನಾಡಿಗೆ ಹೋಯ್ಕಂತ ಮಾಡಿದೆ.
1: ಓ, ನೀನು ಯಾರ ಜೊತೆ ಹೋಗ್ತೆ?
0: ನಾನು ಅಪ್ಪ ಅಮ್ಮ ಅಜ್ಜಿ ಅಜ್ಜ ಮೂಡಿದ್ರೆ ಕರ್ಕೊ ಹೋಗ್ತೇನೆ.
1: ಮತ್ತೆ ಅಕ್ಕಂಡಂಗೆ?
0: ನಂಗೆ ಕಸಿನ್ ಇದ್ರ, ಅವರು ಅವ್ರ ಅಪ್ಪನ ಜೊತೆ ಹತ್ರ, ನಂಗೆ ಅವ್ರು ಬತ್ತಿಲ್ಲ. ಹೇ, ರಜೆ ಹಾಪುದಲ್ಲೆಲ್ಲ ಆಯ್ತಲ್ಲ, ಇನ್ನು ನಾವೆಂತಲ್ಲ ಆಟಾಡುವ ರಜೆ? ಹೆಂಗೆ
1: ರಜೆ? ರಜೆಯಲ್ಲಿ ನಾವು ಹೈಡ್ ಆ್ಯಂಡ್ ಸೀಕ್ ಆಟಾಡ್ಲಕ್ಕ, ಐಸ್ ಆ್ಯಂಡ್ ವಾಟರ್
0: ಆಡೋಕ್ಕೆ ಜನ ಬೇಕಲ್ಲ.
1: ನೀ ಕರ್ಕಬ.
0: ಕರ್ಕೋಪ್ಕೆ ಈಗ ವೈಭವ ಇದ್ದ, ವೈಭವ ತುಂಬ ಗ್ರೌಂಡಿಗೆ ಹಾತಾವ. ಮತ್ತೆ ಆರಾಧ್ಯಕ್ಕ ಇಲ್ಲೇ ಸ್ಕೂಲ್ ಸ್ಪೋರ್ಟ್ಸ್ ಡೇ, ಸ್ಪೋರ್ಟ್ಸ್ ಡೇ.
1: ಅವಳಿಗೆ ಸ್ಪೋರ್ಟ್ಸ್ ಡೇ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಆಟಾಡ್ಬೋದಲ್ಲ.
0: ಹಾ, ಈಗ ಸದ್ಯಕ್ಕೆ ಅವರಿಬ್ರು ಇಲ್ದಿರೆ ನಾವೆಂತ ಆಟಾಡೋದು?
1: ಸದ್ಯಕ್ಕೆ ಅವರಿಲ್ಲಂದ್ರೆ ನೀನೇ ಹೇಳಿ ನಾವೆಂತ ಆಟಾಡುವ.
0: ಕೂತೋರು ಆಟಾಡುವಂತಾರೆ ಉಂಡು, ಊನು, ಇಸ್ಪಿಟ್, ಮೊನೊಪೊಲಿ, ಲೂಡೋ, ಚೆಸ್, ಹಿಂಗೆ.
1: ಹಾ, ಮೊನೊಪೊಲಿಗೆ ಇಬ್ರು ಜನ ಸಾಕಾಗ್ತಿಲ್ಲ.
0: ಹೌದಾ? ಅದು ಬಿಡ್, ಲೂಡೋ ಲೂಡೋ ಮತ್ತೆ ಚೆಸ್ ಎಲ್ಲ ಇತ್ತಲ್ಲ, ಅದು ಆಟಾಡುವಲ್ದೇ ಎಂತಾರು ಡ್ರಾಯಿಂಗ್ ಮಾಡುದು, ಬರುದು,
1: ಪೇಂಟಿಂಗ್ ಮಾಡ್ಲಕ್ಕ, ಹಾಡ್ಲಕ್ಕ,
0: ಹಾ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಅಜ್ಜಿ ಮನೆ ಹಾ ಪ್ಲಾನ್ ಇಲ್ದ
1: ಇತ್ತಪ್ಪ, ಒಂದು ನಾಳೆ ಅಥವಾ ನಾಡ್ದು ಹೋಯ್ಕ.
0: ಹೌದಾ?
1: ನೀನು ಮೊನ್ನೆ ಅಷ್ಟು ಹೋಯ್ ಬಂದ್ಯ?
0: ನಾ ಹೋಯ್ ಬಂದೆ ಪುನಃ ಇನ್ನು ಏಪ್ರಿಲ್ 24 ಮೇಲೆ ಹೋಯ್ಕ.
1: ಹೌದಾ? ಮತ್ತೆ ಹೇಳಿಂದ ಅಜ್ಜಿ ಮನೆ?
0: ನನ್ನ ಅಜ್ಜಿ ಮನೆ ಗುಲ್ವಾಡಿ ಸೌಕೂರ್. ನಿಮ್ಮ ಅಜ್ಜಿ ಮನೆಯಲ್ಲಿ
1: ಹೇರಿ ಕುದ್ರು?
0: ಹೇರಿ ಕುದ್ರ ಅಲ್ಲಿ ಹೋಯ್ ಎಂತ ಮಾಡ್ತೆ ನೀನು ಅಜ್ಜಿ ಮನೆ ಹೋಯ್?
1: ಅಲ್ಲಿ ಹೋಯ್ ನಾ ಆಟ ಆಡ್ತೆ, ಮರ ಎಲ್ಲ ಹತ್ತೆ.
0: ಅಲ್ಲಿ ಯಾರು ಇದ್ರ ನಿಂಗೆ ಆಟಾಡುವರು?
1: ಹೌದು, ಅಲ್ಲೇ ನಂದು ಒಂದು ಕಸಿನ್ ಇದ್ದಾಳೆ ಶಾನಿ ಅಕ್ಕ ಅಂತ, ಅವಳು ಕೆಲವು ಸತಿ ವಿಠಲ್ವಾಡಿಯಲ್ಲಿ ಇರ್ತಾಳು, ಕೆಲವು ಸತಿ ಇಲ್ಲಿರ್ತಾಳು.
0: ಹಂಗಾರು ಒಳ್ಳೇದಾಯ್ತು ಆಟ ಆಡೋ.
1: ಇಲ್ಲದೆ ಕೆಲವು ಸತಿ ಅವಳು ಇಪ್ಪುದಿಲ್ಲಲ್ಲ ಆಟ ಆಡೋಕೆ.
0: ಇಪ್ಪುದಿಲ್ಲದೇ ನೀ ಸುಮ್ಮನೆ ಇರ್ತೀಯಾ? ಟಿ ವಿ ಕಾಂತೀಯ, ಡ್ಯಾನ್ಸ್ ಮಾಡ್ತೀಯಾ?
1: ಹಾ, ಟಿ ವಿ ಕಾಂತೆ.
0: ಮತ್ತೆ ಹೇಗಳಿ ಬಪ್ಪುದು ನೀನು ಹೋಯ್?
1: ಒಂದು 4 ದಿನದಲ್ಲಿ ಹಂಗಾರ ಬರ್ತೆ.
0: 4 ದಿನ ಏನು ರಜೆ ಇತ್ತಲ್ಲ, ತುಂಬ ದಿನ ಇತ್ತಲ್ಲ. ಹಾಲಿಡೇ ಹೋಮ್ವರ್ಕ್ ಆಯ್ತಾ?
1: ಇಲ್ಲ.
0: ಎಂತಕ್ಕೆ ಶುರು ಮಾಡಲೇ ಇಲ್ದ?
1: ಇಂಗ್ಲೀಷ್ ಕಾಪಿ 1 ಪೇಜ್ ಬರ್ದೆ ಅಷ್ಟೇ.
0: ಅಷ್ಟೇಯಾ?
1: ಮತ್ತೆ ನೀ 24 ಮೇಲೆ ಅಜ್ಜಿ ಮನೆಗೆ ಹೋತೆ ಅಂದೆಯಲ್ಲ, ಏನು ವಿಶೇಷ?
0: ಏನು ವಿಶೇಷ ಅಲ್ಲ, ಬೆಂಗಳೂರಿಂದ ನನ್ನ ಮಮ್ಮ ಬತ್ತಾವ ಎಲ್ಲ ಕೊಡಿಸ್ತಕೇನ್ರೆ ಅದಕ್ಕೆ.
1: ನಿನ್ನ ಮಮ್ಮ ಇಲ್ಲೇ ನೀನು ಇಲ್ಲ ಆಯ್ಕಂತಿದ್ಯಲ್ಲ, ಅಲ್ಲಿ ಬತ್ತಿಲ್ಲ.
0: ಇಲ್ಲೋ ಎಂತ ಇವನು ಬಸ್ ಹಂಗೆ ಬಬ್ದಲ್ಲ, ಬಸ್ ಬಂದಮೇಲೆ ಕುಂದಪ್ರಮಾಣಿ ಬತ್ತ, ಕಾರ್ ತಕೊಂಡು ಹೋತ. ಬೇಕಿದ್ರೆ ನಾವು ಅಷ್ಟೊತ್ತಿಗೆ ಅವನು ಇತ್ತು ಹೋತ, ಬೆಳಿಗ್ಗೆ ಒಂದು 5 ಗಂಟೆ 4 ಗಂಟೆ ಬತ್ತ.
1: ಮತ್ತೆ ಯಾರು ಬತ್ತಿಲ್ಲ ನಿಂದ ಇನ್ನೊಂದು ರಿಲೇಟಿವ್ಸ್ ಎಲ್ಲ?
0: ರಿಲೇಟಿವ್ಸ್ ಇತ್ತೀಚೆಗೆ ಯಾರು ಬತ್ತಿಲ್ಲ.
1: ನೀ ಅವ್ರ ಮನೆಗೆಲ್ಲ ಹೋತಿಲ್ದ?
0: ಫ್ರೆಂಡ್ ಮನೆ ಹೋತ. ಅಜ್ಜಿ ಮನೆಗೆ ಒಂದು ಫ್ರೆಂಡ್ ಇತ್ತು ಮೇಲೆ, ರಿಲೇಟಿವ್ಸ್ ಅಂತಲ್ಲ ಫ್ರೆಂಡ್. ಅವ್ರ ಮನೆ ಮೇಲ್ ಮನೆ.
1: ಅವಳ ಹೆಸರೇನು?
0: ಕೃತಿಕಾ. ಮತ್ತು ಅವಳ ತಮ್ಮ ಋತ್ವಿಕ. ಅವನೊಟ್ಟಿಗೆ ನಾವೆಂತ ಆಟಾಡೋದಂದ್ರೆ ಈಗ ಸ್ಕೂಲಲ್ಲೇ ಎಂತ ಮಾಡ್ತಿರೋ ಹಂಗೆ ಆಟಾಡೋ, ಅಥವಾ ರನ್ನಿಂಗು ಹಂಗೆಲ್ಲ ಮಾಡೋದು. ಒಂದು ವೇಳೆ ಅವ್ರು ಇಲ್ದಿರೆ ನಮ್ಮ ಮನೆಗೆ ಒಂದು ನಾಯಿ ಇತ್ತು ಪರಿ ಅಂತ, ಅದರೊಟ್ಟಿಗೆ ಆಟ ಆಡ್ತು ಕೂಗಂತೆ.
1: ನಿನ್ನ ನಾಯಿ ನಿಂಗೆ ಕಚ್ಚೋದಿಲ್ಲ?
0: ಇಲ್ಲ, ನಮ್ಮ ಮನೆ ನಾಯಿ ನಂಗೆ ಕಚ್ಚುತ್ತಾ?
1: ಹಾಂ, ಹೌದು. ನಿಂಗೆ ನಿನ್ನ ನಾಯಿ ಅಂದರೆ ತುಂಬ ಇಷ್ಟನಾ?
0: ಹಬ್ಬ ನಂಗಂತೂ ಅದು ಕಂಡ್ರೆ ಪಂಚ ಪ್ರಾಣ. ಮತ್ತು ಅದು ಬಿಟ್ಟರೆ ಬೆಕ್ಕು, ಬೆಕ್ಕು ಅಂದರೆ ಅಷ್ಟು ಇಷ್ಟ ನನಗೆ.
1: ನಿನ್ನ ಬೆಕ್ಕಿನ ಹೆಸರು ಎಂತ?
0: ನನ್ನ ಬೆಕ್ಕಿನ ಹೆಸರು ರಾಜ.
1: ರಾಜ? ಮತ್ತು ರಾಣಿ ಎಲ್ಲಿತ್ತು?
0: ರಾಣಿ ಎಂತ ಗಮ್ಮತ್ ಮಾಡ್ತೇವೆ ರೈತಿ, ರಾಣಿ ಅಂತ, ರಾಣಿ ಇಡ್ಕೆಯ.
1: ಇನ್ನೊಂದು ಬೆಕ್ಕು ಸಾಕು ಅದಕ್ಕೆ ರಾಣಿ ಅಂತ ಹೆಸರು.
0: ಅಡ್ಡಿಲ್ಲ, ಆಯ್ತು. ಶಮ್ಮೆ ನೀವು ಒಳ್ಳೆ ಕತೆ ಹೇಳ್ತೇಳಿ, ಒಂದು ಕತೆ ಹೇಳ್ಕೊಂಬ.
1: ನಂಗೆ ಅಷ್ಟು ಬತ್ತಿಲ್ಲ, ಆದರೆ ಈ ಕತೆ ಇತ್ತಲ್ಲ ನಂಗೆ ಒಂಚೂರು ಬತ್ತ, ಅದು ಹೇಳ್ತೇ ಆಯ್ತಾ?
0: ಹೇಳಪ್ಪ.
1: ಒಂದು ಊರಲ್ಲೇ ಒಂದು 4 ಮಕ್ಕಳಿದ್ರು. ಅವ್ರ ಅಮ್ಮಂಗೆ ಹುಷಾರಿಲ್ಲ, ಅವ್ರ ಅಪ್ಪಂಗೂ ಹುಷಾರಿಲ್ಲ. ಅಷ್ಟೊತ್ತಿಗೆ ಅವ್ರ ಅಪ್ಪ ಅವ್ರ ಮಕ್ಕಳನ್ನು ಕರೆಸಿ ಹೇಳಿದ್ರು, ನೀವೆಂತಕ್ಕೆ ಎಲ್ಲ ಸತಿ ಜಗಳ ಆಡ್ತಾ ಇರ್ತೀರಲ್ಲ, ಒಂದಿನ ಅವರು ನೀವು ಒಟ್ಟಿಗಿದ್ದ ಕಾಣಲಿಲ್ಲ.
0: ಹಾಂ,
1: ನೀವು ಹಿಂಗೆ ಜಗಳ ಆಡ್ತಾ ಇದ್ರೆ ಬೇರೆಯವ್ರು ನಿಮ್ಮಲ್ಲಿ ಎಷ್ಟು ಹಿಂಸೆ ಮಾಡ್ಬೌದು, ಅವ್ರು ನಿಮಗೆ ಕೀಳಾಗಿ ನೋಡ್ಬಹುದು, ಅವ್ರಿಗೆ ಮೋಸ ಮಾಡ್ಬೋದು ಅಂತ ಹೇಳ್ತಾರೆ. ಆದರೂ ಮಕ್ಕಳು ಕೇಳಲಿಲ್ಲ. ಅದಕ್ಕೆ ಅವ್ರ ಅಪ್ಪ ಅವ್ರ ಮಕ್ಕಳ ಹತ್ರ ಒಂದು 8 ಕೋಲ್ ಅಂತ ಇರ್ಲಿಕ್ಕೆ ಹೇಳ್ತ. ಅಷ್ಟೊತ್ತಿಗೆ ಒಂದು ಕೋಲನ್ನು ಮುರಿನಿ ಅಂತ ಹೇಳ್ತ. ಎಲ್ಲರೂ ಒಂದು ಕೋಲನ್ನು ಎಷ್ಟು ಸುಲಭವಾಗಿ ಅವು ಮುರಿತಾರೆ.
0: ಹೌದಾ?
1: ಹಾಗೆ ಅವರಪ್ಪ ಒಂದು 8 ಕೋಲನ್ನು ಒಟ್ಟಿಗೆ ಮುರಿನಿ ಅಂತ ಹೇಳ್ರು. ಯಾವ ಮಕ್ಕಳಿಗೂ ಮುರುಕಾಯಿಲ್ಲ. ಅಷ್ಟೊತ್ತಿಗೆ ಅವರ ಅಪ್ಪ ಹೇಳಿದ್ರು, ನೀವೆಲ್ಲ ಒಟ್ಟಿಗಿದ್ರೆ ಯಾರು ನಿಮ್ಗೆ ಮೋಸ ಮಾಡೋಕೆ ಆತಿಲ್ಲ, ಎಂತ ಮಾಡೋಕ್ಕೂ ಆತಿಲ್ಲ. ಹಾಗೆ ನೀವು ಒಬ್ಬರೊಬ್ಬರೇ ಇದ್ದರೆ ಯಾರು ನಿಮಗೆ ಎಷ್ಟು ಈಸಿಲಿ ಮೋಸ ಎಲ್ಲ ಮಾಡ್ಬೋದಂತ.
0: ಇದೆಲ್ಲ ಕೇಳ್ದಂಗಿತ್ತಾರ, ಒಳ್ಳೆಯದು ಕತೆ. ಈ ಕತೆಯ ಮಾರಲ್ ಸ್ಟೋರಿ ಅಂತ ಹೇಳ್ಕೊಂಬ.
1: ನಾವು ಯಾವತ್ತು ಜಗಳ ಆಡೋಕ್ಕಾಗ, ಎಲ್ಲ ಸತಿ ಒಟ್ಟಿಗೆ.
0: ಹಾಂ, ಒಟ್ಟಿಗೆ ಇದ್ರೆ ಎಂತ ಆತಿಲ್ಲ, ನಮಗೂ ಅಪ್ಪ ಎಲ್ಲ ಹಾಗೆ.
1: ಹಾಂ,
0: ಒಳ್ಳೆಯದು, ಸೂಪರ್ ಆಯ್ತು. ಒಮ್ಮೆ ನಿಂಗೆ ರಾಜಿಂಗ್ ಎಂತೆಲ್ಲ ತಿನ್ಕೊಂಡು ಆಸೆ ಇತ್ತು ಹೇಳ್ಕೊಂಬ.
1: ರಾಜಿಯಲ್ಲೇ ನನಗೆ KFC ಹೋಯ್ಕ, ಅಲ್ಲಿಂದ ಎಂತೆಲ್ಲ ತಿನ್ಕ, ಕಡಿಗೆ ಹೊಟ್ಟಿಗೆ ಹೋಯ್ ಅಲ್ಲೂ ತಿನ್ಕ, ರೈಸ್ ಸ್ಟಾರ್ಟರ್ ಎಲ್ಲ. ಮತ್ತೆ ನಿಂಗೆ?
0: ನಂಗೆ ರಾಜಿ ಬಂದರೂ ಸೈ ನನ್ನ ಅಜ್ಜಿ ಮನೆ ಓಡೋದು, ಅಜ್ಜಿ ಅಜ್ಜಿ ಮಾಡು ಮಟನ್ ತಿಂಬುದ, ಚಿಕನ್ ತಿಂಬುದ, ಇಲ್ದಿರೆಲ್ಲಾರು ಹೊರಗೋಪದ. ಈಗ ಹೋಟ್ಲಿಗೆ ಹೊರೆ ಕೇಕ್ ಒಳಕ್ಕೆ ಹೊರಲ್ಲಿ ಕೇಕ್, ಐಸ್ ಕ್ರೀಮ್. ಐಸ್ ಕ್ರೀಮ್ ಈಗ ಬೇಸಿಗೆ ಕಾಲಲ್ಲ, ಐಸ್ ಕ್ರೀಮ್ ಜ್ಯೂಸ್ ಅಂತೂ ತುಂಬ ಕುಡಿತೆ ನಾನು.
1: ನಿಂಗೆ ಓರಿಯೋ ನಟ್ ಐಸ್ ಕ್ರೀಮ್ ಇಷ್ಟನಾ?
0: ಓರಿಯೋ ನಟ್ ಐಸ್ ಕ್ರೀಮ್ ಎಲ್ಲ ನಂಗೆ ಗೊತ್ತಿಲ್ಲ ಮಾರೈತಿ, ನನಗೆ ರೆಡ್ ವೆಲ್ವೆಟ್ ಇಷ್ಟ.
1: ಮತ್ತೆ ಒಳಕ್ಕೆ ಹೋತೆ ಅಂದೆ, ಮತ್ತೆ ಓರಿಯೋ ನಟ್ ಐಸ್ ಕ್ರೀಮ್ ಗೊತ್ತಿಲ್ಲ.
0: ಅಲ್ಲಿ ತಕಂತಿಲ್ಲ ನಾನು ಐಸ್ ಕ್ರೀಮ್,
1: ಅದು ಇನ್ನೊಂದ್ಸತಿ ತೀನು ಒಳ್ಳ ಅಂತ.
0: ಲೈಕ್ ಇರೋದು, ನೀ ತಿಂದಿದ್ಯಾ?
1: ಹೌದಪ್ಪ.
0: ನಾನು ಓರಿಯೋ ಮಿಲ್ಕ್ ಶೇಕ್ ತಿನ್ಬೋದು, ಐ ಮೀನ್ ಕುಡಿದು.
1: ಅದೇ ಎಲ್ಲ ಹೋಟ್ಲಲ್ಲಿ ಸಿಗುತ್ತಲ್ಲ,
0: ಕೇಕ್ ಹೊಲ್ದಂಗೆ ಸಿಕ್ಕುತ್ತಲ್ಲ, ಮಿಲ್ಕ್ ಶೇಕ್ ಮತ್ತು ಜ್ಯೂಸ್ ಹಣ್ಣು ಹೆಂಗೆ ಸಿಕ್ಕೋದು?
1: ಹಾಂ ಹೌದು. ಹೇ, ನಿಮ್ಮ ಮನೆಗೆಲ್ಲ ಮೊಬೈಲ್ ಕೊಡೋದಿಲ್ಲ ಮರೈತಿ?
0: ಅಪ್ಪ ಕೊಡ್ತರು.
1: ಅಮ್ಮ ಕೊಡೋದಿಲ್ಲ?
0: ಯಬ್ಬ, ಅಮ್ಮ ಒಂದು ಮುಟ್ಟುಕು ಬಿಡುವುದಿಲ್ಲ.
1: ನಿಮ್ಮ ಮನೆಗೆ? ನನಗೆ ಯಾರು ಮೊಬೈಲ್ ಕೊಡೋದಿಲ್ಲ, ಆದರೂ ಕೆಲವು ಸತಿ ನಂಗೆ ಟಿ ವಿ ಕಮ್ಮಿಗೆ ಸಿಗದೆ ಇದ್ದಾಳಿಗೆ ನಾ ಅಜ್ಜನ ಮೊಬೈಲ್ ಹಿಡ್ಕೊಂಡು ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಎಲ್ಲ ಕಾಣ್ತು.
0: ಓ, ಅಜ್ಜನ ಮೊಬೈಲ್ ಹಿಡ್ಕೊಂಡು ಅಮ್ಮನಿಗೆ ಇಪ್ಪದು ಮೂರೇ ಜನ, ಅದಕ್ಕೆ ಪಪ್ಪ ಕಮ್ಮಿ ಕೊಡೋದು, ಅಮ್ಮ ಕೊಡೋದೇ ಇಲ್ಲ.
1: ಹೇ, ಮೊಬೈಲ್ ವಿಷಯ ಬಿಡ, ಎಕ್ಸಾಮ್ ಎಲ್ಲ ಹೆಂಗಾಯ್ತು ಹೇಳ? ಎಕ್ಸಾಮ್ ಈಸಿ ಆಯ್ತು ಮಾರೈತೆ, ಮತ್ತು ಮಾರ್ಕ್ಸ್ ಕಾಣ್
0: ಒಳ್ಳೆ ಬರ್ತಿದ್ದೆ ಅನ್ಸುತ್ತೆ.
1: ಹಾಂ ಹೌದು.
0: ಹೌದಾ? ಒಂದು 240 ಎಷ್ಟು ಬರ್ಬೋದು ನಿಂಗೆ?
1: ನಾ ಜ್ಯೋತಿಷಿ ಅಲ್ಲ ಮಾರೈತಿ,
0: ಜಸ್ಟ್ ಕಾನ್ಫಿಡೆನ್ಸ್.
1: 240 239 ಹಂಗೆ
0: 0.5.
1: ಹಾಂ ಹಾಂ. ಮತ್ತೆ ನಿಂಗೆ ಈಸಿ ಆಯ್ತಾ ಎಕ್ಸಾಮು?
0: ನಂಗಂತೂ ಫುಲ್ ಈಸಿ.
1: ಸೋಷಲಲ್ಲಿ ಎಲ್ಲದೂ ಕರೆಕ್ಟ್ ಮಾಡಿ ಬಂದಿದ್ಯಾ? ಸೋಷಲಲ್ಲಿ
0: ಹೌದು, ನಂಗೆ ಯಾಕಂದರೆ ನಂಗೆ ಸೋಷಲ್ ತುಂಬ ಇಷ್ಟ.
1: ಹಾಂ, ಮುಂದೆ ನಿಂಗೆ ಕಷ್ಟ ಆಗ್ತದೆ.
0: ಇಲ್ಲಪ್ಪ, ಈಸಿ ಆಯ್ತು ಸೋಷಲ್, ಯಾವುದನ್ನ ನಾವು ಇಷ್ಟಪಡ್ತಾರೆ ಅದು ನಂಗೂ ಈಸಿನೇ ಆಗ್ಬೋದು.
1: ನಿಂಗೆ ಇವೆಂಟ್ ಎಲ್ಲ ಅಷ್ಟು ನೆನಪು ಇಟ್ಕೊಂಬ ಅಂತ?
0: ಹೌದು.
1: ಓ ಒಳ್ಳೆಯದು.
0: ಇವೆಂಟ್ಸ್ ಥಿಂಕ್ ಮಾಡ್ರೆ ಅಂದರೆ ಕೆಲವೊಂದು ಒಂದು ವಿಷಯದಿಂದ ನೆನಪು ಇಟ್ಕೊಳ್ಬೋದು.
1: ಹಂಗೆ ನಿಂಗೆ ನೆನಪಿನ ಶಕ್ತಿ ತುಂಬ ಇತ್ತಲ್ಲ?
0: ಹಂಗೇನಲ್ಲ, ನೆನಪಿನ ಶಕ್ತಿ ಅಷ್ಟಿಲ್ಲ, ನೆನಪಾಗ್ಬೋದು. ಕೆಲವೊಂದು ವಿಷಯ ಆಟ ಆಡೋದಂಗೆ ಅದಕ್ಕೆಲ್ಲ ನೆನಪು ಆಗ್ತಿಲ್ಲ ನನಗೆ. ಈಗ ಊನೋ ಆಟ ಆಡುವತ್ತಿಗೆ ಊನೋ ಅನ್ಕೋದು ನೆನಪೇ ಆಗ್ತಿಲ್ಲ.
1: ಒಳ್ಳೇದು, ಹಾಗೆ ನಾನೇ ವಿನ್ ಆಗ್ತಾ ಇರ್ತೀನಿ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಹ್ಯಾಂಗೋ ಇಲ್ಲಿ ಬಂತಲ್ಲ, ಒಂಚು ಬೋರ್ ಆಗ್ತೈತಿ ಅಂತ ಆಟ ಆಡ್ವಾ?
1: ನಾವೆಲ್ಲ ಸೇರಿ ಒಂದು ಒಗ್ಗಟ್ಟು ಆಟ ಆಡ್ವಾ?
0: ಹಾ, ಅಡ್ಡಿಲ್ಲ ಅಡ್ಡಿಲ್ಲ.
1: ಅಷ್ಟೇ, ಮೊದಲು ನೀನೇ ಕೇಳಲ್ಲ.
0: ಹಾ, ಚಿನ್ನವನ್ನು ಬಿಸಾಡ್ತಾರೆ, ಬೆಳ್ಳಿಯನ್ನು ತಿನ್ನುತ್ತಾರೆ.
1: ಬಿಸಾಡ್ತಾರ? ನನ್ನ ಅಮ್ಮ ಹೇಳ್ತಿದ್ರೆ ಚಿನ್ನ ಬೆಲೆ ಜಾಸ್ತಿ ಆಯ್ತಂತ, ಇದನ್ನು ಬಿಸಾಡ್ತಾರಂತ.
0: ಏ, ಅಲ್ಲಿ ಒಗ್ಗಟ್ಟಿ ಉತ್ತರ ಹೇಳಂದ್ ನೀನ್ ಚಿನ್ನ ಚಿನ್ನ ಅಂತೀಯಲ್ಲ.
1: ಐಶಾನ್ ಯಾ ಹೇಳ್ತೆ, ಬಾಳೆಹಣ್ಣು ಇಡ್ಬೇಕು. ಹೌದಾ?
0: ಹೌದು.
1: ಹಾ, ಈಗ ನಾಕೆ ಅಂತ ಕಾಣಿ.
0: ಹಾ,
1: ತಲೆ ಮೇಲೆ ಬುಟ್ಟಿ ಕಸ, ತಲೆ ಒಳಗೆ ಸಿಹಿರಸ. ಎಂತ?
0: ತೆಂಗಿನಕಾಯಿ ಅಲ್ದಾ?
1: ಹಾ, ತೆಂಗಿನಕಾಯಿ. ಹೆಂಗ ಹೇಳ?
0: ನಂಗೆ ಎಂತ ಗೊತ್ತು.
1: ಅದೇ ಮತ್ತೆ ಹೆಂಗ ಹೇಳ್ದೆ?
0: ನನ್ನ ಮಂಡಿಗೆ ಬಂತ ಹಂಗೆ ಹೇಳ್ದೆ.
1: ಸರಿ ಬಿಡಿ, ಈಗ ನೀನೇ ಕೇಳ.
0: ಆಯ್ತು. ಹೊಟ್ಟೆಯಲ್ಲಿ ಬೆರಳು, ತಲೆಯಲ್ಲಿ ಕಲ್ಲು, ಎಂತ ಇದು?
1: ಉಂಗ್ರ.
0: ಹಾ ಹೌದು.
1: ಹಾ, ಈ ಚೆನ್ನೈನ ಎಷ್ಟು ಚುರುಕಿತ್ ಕಾಣಿ.
0: ಹಾ ಐಶಾನಿ, ನೆಕ್ಸ್ಟ್ ನೀನೇ ಹೇಳಲ್ಲ.
3: ಕಪ್ಪೆ ಮುಟ್ಟದ ಕೈಲಾಸ ನೀರು, ಎಂತ ಆನ್ಸರ್?
1: ಎಳ್ನೀರೆಂದು? ಆರು ಎಳ್ನೀರು ಅಂಬುದಿಲ್ಲ, ನಾವು ಬೊಂಡ ಅಂಬುದು.
3: ಹಾ ಹೌದು.
1: ಶಮ್ಯ, ನೆಕ್ಸ್ಟ್ ನೀ ಕೇಂತ್ಯಾ?
0: ನಾನು ಬೇಡ, ನೀನೇ ಕೇ.
1: ಬೇಡ ಕೇಣೆ, ನಾನು ಆಯ್ತಲ್ಲ ಈಗ.
0: ನೀ ಅಲ್ಲಿ ಕೇಂಡೆ?
1: ವಾ, ನಾ ಕೇಳಲೇ ಇಲ್ಲಲ್ಲ, ಕೇಂತೆ ತಡಿ. ಕಾಲುಂಟು ಕೈ ಇಲ್ಲ, ನಡ ಉಂಟು ತಲೆ ಇಲ್ಲ, ಎಂತ?
0: ಪ್ಯಾಂಟ್ ಅದಾ?
1: ಹೆಂಗೆ?
0: ಹಾಗಂದ್ರೆ ಅದಕ್ಕೆ ಕೈ ಇಲ್ಲ, ಕಾಲುಂಟು, ಕಾಲಿಗೆ ಹಾಕಂಬ್ದಲ್ಲ ಅದ.
1: ಹಾ ಕರೆಕ್ಟ್. ನೆಕ್ಸ್ಟ್ ನೀ ಕೇಣ.
4: ಹೊರಗಿನ ಕೋಟೆ ಸಿಂಗಾರ, ಒಳಗಿನ ಮಣಿಗಳು ಬಂಗಾರ, ತಿಂದವರು ಪಡವರು ಹಾಹಾಕಾರ, ಶೈವಿನಿ ಹೇಳಲೆ ಎಂತೆದಂತ.
0: ನಂಗ್ ಗೊತ್ತಿಲ್ಲ ಮರೆತೆ, ಐಶಾನಿಕೆ ಅಂತೆ.
3: ಮೆಣಸಿನ್ಕಾಯಿ
4: ಹಾಗೆ
3: ಅಮ್ಮ ಖಾರ ಖಾರ ತಿಂಡಿ ಎಲ್ಲ ಮಾಡ್ತಲ್ಲ ಅದಕ್ಕೆ.
4: ಆಯ್ತು, ನೀನು ಒಂಥರ ಚೋಟ್ ಮೆಣಸಿನ್ಕಾಯಿ ಅಲ್ಲ?
3: ಹೌದು.
0: ಐಶಾನಿ ನೆಕ್ಸ್ಟ್ ನೀನೆಲ್ಲ ಹೇಳ್ಕೊಂಬ.
3: ಬಲ ಎಡ ಆಗ್ತಿದೆ, ಎಡ ಬಲ ಆಗ್ತಿದೆ, ಎಂತ
4: ಪ್ರತಿಬಿಂಬ?
3: ಸರಿ ಉತ್ತರ. ಹೆಂಗೆ?
4: ಹ್ಯಾಂಗಂತ ನಾ ಹೇಳುದಿಲ್ಲ, ಶೈವಿ ಹೇಳ್ತಾಳೆ ನಿಂಗೆ.
0: ಅದ್ ಹ್ಯಾಂಗಂದ್ರೆ, ನಾವೀಗ ಕನ್ನಡಿ ಮುಂದೆ ನಿಂತ್ರೆ ಎಲ್ಲ ಉಲ್ಟ ಕಾಣುತ್ತಲ್ಲ, ಹಂಗೆ. ಕರೆಕ್ಟ್ ಐಶಾನಿ?
3: ಹೌದು.
0: ಅಡ್ಡಿಲ್ಲ. ನೆಕ್ಸ್ಟ್ ಶಮ್ಯ ಅಲ್ಲ?
4: ನೆಕ್ಸ್ಟ್ ನಾನಲ್ದೆ ಶೈವಿ.
0: ಹೌದಾಳ, ನಂಗೆ ನೆನಪಾಯ್ತು ಈಗ. ಕೇಂತೆ ಕಾಣೆ, ಹುಟ್ಟುವಾಗ ಕೆಂಪು, ಕಣ್ಣಿಗೆ ತಂಪು, ಏರಿದಾಗ ನೆತ್ತಿಗೆ ಕೆಂಡ, ಇಳಿದಾಗ ಹೂವಿನ ಕುಂಡ, ಎಂತ?
4: ಸೂರ್ಯ.
0: ಹಂಗೆ
4: ಎಂತಕ್ಕಂದ್ರೆ, ಸೂರ್ಯ ಹುಟ್ಟುವುದಕ್ಕೆ ಕೆಂಪಾಗಿತ್ತನಲ್ಲ, ಮತ್ತೆ ಅದ್ ಕಣ್ಣಿಗೂ ತಂಪು, ಏರುತ್ತಿಗೆ ಅದ್ ನೆತ್ತಿಗೆ ಕೆಂಡ ಅಲ್ದ, ಮತ್ತೆ ಹೇಳುವತ್ತಿಗೆ ಹೂವಿನ ಕುಂಡ ತರನೇ ಇರ್ತ, ಅದಕ್ಕೆ ಸೂರ್ಯ ಅಂತ ಹೇಳಿ.
3: ಸೂರ್ಯ ಕಾಂಬತಿಗ್ ಬೀಚಲ್ ಸಂಜೆ ಕೆಂಪಿರ್ತ, ಆಮೇಲೆ ಪಕ್ಕನ ಹೋಯ್ ಬಿಡ್ತ.
0: ಸರಿ ಸರಿ, ಇಬ್ರು ಲಾಯ್ಕ್ ಹೇಳ್ರಿ. ಈಗ ಶಮ್ಮೆ ನೀ ಕೇಣ.
4: ತೋಟದಲ್ಲಿ ಹಸಿರ, ಅಂಗಡಿಯಲ್ಲಿ ಕಪ್ಪ, ಮನೆಯಲ್ಲಿ ಕೆಂಪ, ಎಂತದ?
3: ಟಿಪ್ಪುಡಿಯ.
4: ಓ ಹೌದು ಮಾರೈತಿ, ನಿಂಗೆ ಹ್ಯಾಂಗ ಗೊತ್ತಾಯ್ತು?
3: ನಂಗ್ ಗೊತ್ತಿಲ್ಲ, ಶೈವಿ ಕೇಳಿದ.
0: ಶೈವಿಯ? ಹಾ ನಾನೇ ಅಲ್ಲ. ಹ್ಯಾಂಗಂದ್ರೆ, ತೋಟದಲ್ಲಿ ಈಗ ಟೀ ಪುಡಿದ ಒಂದು ಪ್ಲಾಂಟ್ ಅಲ್ಲ, ಆ ತೋಟದಲ್ಲಿ ಹಸಿರಿರುತ್ತೆ, ಅಂಗಡಿಯಲ್ಲೂ ಹೋತ ಹೋತ ಕಪ್ಪತ್ತಲ್ಲ, ಅಂದ್ರೆ ಪ್ಯಾಕೆಟ್ ಒಳಗೆ ಕಪ್ಪೆ ಇರುದಲ್ಲ, ಮನೆಯಲ್ಲೂ ಅಲ್ಲೆಲ್ಲ ಪ್ರಯೋಗ ಮಾಡಿದ ಮೇಲೆ ಚಹಾ ಕುಡಿತಾರೆ, ಟೀ ಪುಡಿ ಕೆಂಪತ್ತಲ್ಲ, ಹಂಗೆ.
4: ನೀ ಚಹಾ ಕುಡಿತ್ಯಾ?
0: ಇಲ್ಲ ಮರೈತಿ, ಮಕ್ಳದ್ದು ಇದೆಲ್ಲ ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಬತ್ತಲ್ಲ, ಅದೇ ಕುಡುದ್ ನಾ.
4: ಹೌದಾ? ಮತ್ತೆ ಸಾಯಂಕಾಲ ನಾನು ಮನೆಗೆ ಬಂದೇಳಿ ಕಾಫಿ ಕುಡಿತಾ ಇರ್ತೆ.
0: ನೀ ಕೇಂಡ ಚಾ, ನಾನು ಹೇಳದ್ದು ಅಲ್ಲಿ, ನೀ ಕೇಂಡದ್ದು ಚಾ ಅಲ್ಲ. ಚಾ ಕುಡುದಿಲ್ಲ, ಕಾಫಿ ಕುಡುದು.
4: ಮತ್ ನೀ ಹೇಗೆ ಹಾರ್ಲಿಕ್ಸ್ ಹೊಡಿ ಎಲ್ಲ ಕುಡಿದೆ?
0: ಹಾರ್ಲಿಕ್ಸ್ ಬೆಳಿಗ್ಗೆ ಕುಡುದ್ ನಾ.
4: ಒಳ್ಳೇದು.
0: ಐಶಾನಿ ನೀ ಹೇಳಲ್ಲ ಈಗ.
3: ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗೆ ಇಳಿದರು, ಎಂತ ಆನ್ಸರ್?
0: ಅಕ್ಕಿ ತೊಳುದಾ?
3: ಹ್ಯಾಂಗ ಗೊತ್ತಾಯ್ತು?
4: ಹೌದ್ ಮಾರೈತಿ ಶೈವಿ, ನಿಂಗೆ ಪಟಕ್ ಅಂತ ಹ್ಯಾಂಗ ಉತ್ತರ ಗೊತ್ತಾಯ್ತು? ಅಮ್ಮ ಅಕ್ಕಿ ತೊಳದ್ ಕಣ್ಲ್ಯಾ?
0: ಹಾ ಅದೇ ಅದೇ ಅಮ್ಮ ಅಕ್ಕಿ ತೊಳು ಕಣ್ಕಂಡೆ ಗೊತ್ತಾಯ್ತು. ಬಿಳಿಯ ಪೊರೆ ಬಿಡುವೆ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ನನ್ನ ದೇಹವು ಮಡಿಕೆಗಳಿಂದ ಕೂಡಿರುತ್ತದೆ, ಕುಂಬಳಕಾಯಿಯಲ್ಲ, ನಾನು ಯಾರು?
4: ಬೆಳ್ಳುಳ್ಳಿ.
0: ಹ್ಯಾಂಗೆ?
4: ಎಂತಕ್ಕಂದ್ರೆ, ಬೆಳ್ಳುಳ್ಳಿ ಇತ್ತಲ್ಲ, ಅದು ಮಡಿಕೆ ಮಡಿಕೆ ಆಯ್ ಒಂದು ಫೋಲ್ಡ್ ಆಯ್ ಆ ಶೇಪ್ ಬತ್ತಲ್ಲ.
0: ಹಾ ಕರೆಕ್ಟ್. ಒಗ್ಗಡ್ಸಾಕ್ಬಿಡ, ಹಾಡು ಹಾಡುವ ಒಂದ.
4: ನಂಗ್ ಹಾಡು ಬತ್ತಿಲ್ಲ, ನಂಗ್ ಈಗ ಹಾಡಕ್ಕೂ ಮನ್ಸಿಲ್ಲ, ಈಗ ನೀವೇ ಹಾಡಿ ಅಲ್ಲ.
0: ಐಶಾನಿ ಹಾಡ್ತೀಯಾ?
3: ಹಾಡಿಲ್ಲ ಹಾಡಿಲ್ಲ.
0: ಯಾವ ಸಾಂಗ್ ಹಾಡುವ?
3: ಡಿ ಹಾಡಿ.
0: ಹಾ ಒಟ್ಟಿಗೆ ಹಾಡುವ?
3: ಹಾ
0: ಸರಿ, ಶುರು ಮಾಡುವ.
3: ಹಾ

0: ನೀವ್ ಎರಡೇ ಲೈನಿಗೋಸ್ಕರ ಹಾಡ್ ಬತ್ತಂತ ಹೇಳದ?
1: ಹಾ, ನಿಂಗೇನ್ ಬಾರಿ ಬತ್ತಿಗೆ ಹಾಡ್ಕಂಬ.
0: ಆಯ್ತು, ಹಾಡ್ತೆ. ನನ್ನ ಪುಸ್ತಕ ಮನೇಲಿ ಇತ್ತು, ನಾನು ಇನ್ನೊಂದ್ಸತಿ ಹಾಡ್ತೆ.
1: ಸರಿ, ಹಾಡುವ. ಇನ್ನೊಂದ್ಸತಿ ಹಾಡುವ ಅಕ್ಕ. ಶನಿ ಮಚ್ಚಮ್ಯ, ಹಂಗಾರ ಈಗ ಪುಸ್ತಕ ದಪ್ಕೋಪ್ಪ, ಇನ್ನೊಂದ್ಸರಿ ಬಂದು ಹಾಡುವಕ್ಕ. ನಮ್ಮ ಹೆಸರು ನೆನಪಿತ್ತಲ್ಲ, ನಾವು ನಿಮ್ಮ ಚೋಟ ಅರ್ಜೆ ಶೈವಿ.
0: ನಾನು ನಿಮ್ಮ ಚೋಟ ಅರ್ಜೆ ಕ್ಷಮ್ಯ.
2: ನಾನು ನಿಮ್ಮ ಚೋಟ ಅರ್ಜೆ ಐಶಾನಿ.
0: ಟಾಣಿ ಐಶಾನಿ, ಇವತ್ತವಳು ಕತೆ ಹೇಳು ಬಂದಳು. ಕತೆ ಹೆಸರು ಎಂತ?
2: ನಾಯಿ ಮತ್ತೆ ಬೆಕ್ಕಿಂದ.
0: ಓ, ನಾಯಿ ಮತ್ತೆ ಬೆಕ್ಕಿಂದ. ನಾ ಕೆಂಪು ಕ್ರೆಡಿ ಇದ್ದೆ, ನೀವು ಕೆಂಪು ಕ್ರೆಡಿ ಇದ್ರೆ. ಹಂಗ ಶುರು ಮಾಡ ಐಶಾನಿ.
2: ಒಂದ್ ದಿವಸ ಬೆಕ್ಕು ಮತ್ತೆ ನಾಯಿದು ನರ ಎಲ್ಲ ದೂರ ಹೊರಗೆ ಹೋಗ್ತಿದ್ದಿದ್ರ.
0: ಹೊರ ಹೊರಟಿರಾ?
2: ಹೌದು. ಆಮೇಲೆ ಓನರ್ ಹೇಳ್ರ ಬೆಕ್ಕು ಮತ್ತೆ ನಾಯಿಗೆ, ನೀವಿಬ್ರು ಚಂದ ಮಾಡಿ ಕಣ್ಕಣಿ ಮನೆಯನ್ನಲ್ಲ, ನೀಟ್ ಮಾಡಿ ಕಣ್ಕಣಿ ಅನ್ನಲ್ಲಿ ಹೇಳ್ರು.
0: ಓ, ಮನೆ ಕಾಯಕ್ ಹೇಳ್ರ?
2: ಹಾ.
0: ಅಂದ್ರೆ ಈ ತರ ಇಲಿ ಎಲ್ಲ ಬಪ್ಕಾಗ?
2: ಹಾ. ಆಮೇಲೆ ನಾಯಿ ಬೆಕ್ಕಿಗೆ ಹೇಳ್ತ ನಾವು ಕಣ್ಕಂಬಲ್ಲ ಅಂದ್ರೆ ಹೇಳ್ತ. ಆಮೇಲೆ ನಾಯಿಗೊಂದು ದೊಡ್ಡ ಸೌಂಡ್ ಕೇಳಿಸ್ತಂತೆ.
0: ದೊಡ್ಡ ಸೌಂಡಾ?
2: ಹೌದು. ಆಮೇಲೆ ನಾಯಿ ಬೆಕ್ಕಿನ ಹತ್ರ ಹೇಳ್ತ ಅದ್ಯಂತ ಅದು ದೊಡ್ಡ ಸೌಂಡ್ ಕೇಳಿಸ್ತ ಹೋಗಿ ಕಾಣಂದಳಿ ಹೇಳ್ತು ಬೆಕ್ಕಿನ ಹತ್ರ.
0: ನಾಯಿಗೆ ಎಷ್ಟು ಉದಾಸೀನ, ಅದೇನು ಹೊತ್ತಿಲ್ಲ ಬೆಕ್ಕಿನ ಹತ್ರ ಹೇಳ್ತ.
2: ಹೌದೇನ? ಆಮೇಲೆ ಬೆಕ್ಕ ಹೋಯ್ ಕಾಂತ ಒಂದು ಸಣ್ಣ ಟಾ ಕಾರ್ ಟಾಯ್ ಅಂತದ ಸಿಕ್ತಂತೆ.
0: ಸಣ್ಣ ಕಾಟಾರ್ ಕಯ.
2: ಆಮೇಲೆ ಬೆಕ್ಕು ನಾಯಿ ಹತ್ರ ಹೇಳ್ತ ಅದನ್ ಸಣ್ಣ ಕಾರ್ ಟಾಯ್ ಸಿಕ್ತಂತ ಹಂಗೆಂತ ಅಂದೇಳಿ ಹೇಳ್ತ.
0: ಆ ಸಣ್ಣ ಕಾರ್ ಟಾಯ್ ಈ ನಾಯಿಗೆ ದೊಡ್ಡ ಶಬ್ದಕ್ಕೆ ಅಂತಲ್ಲ.
2: ಹೌದು. ಆಮೇಲೆ ನಾಯಿಗೆ ಕಿವಿ ಫುಲ್ ಚುರುಕಿರತ್ತ, ಬೆಕ್ಕಿನ ಕಣ್ ಫುಲ್ ನೀಟ್ ಇರತ್ತ ಅದಕ್ಕೆ.
0: ಹಾ, ಅರ್ಥ ಆಯ್ತು ಬಿಡು. ಒಂದ್ ಅರ್ಥ ಅಲ್ಲಿ ಕತಿ ನೀತಿ ಅಂತ.
2: ಕತಿ ನೀತಿ ಅಂತ ಅಂದ್ರೆ ನಾಯಿ ಬೆಕ್ಕನ್ನ ಮನೇಲಿ ಎಲ್ಲರ ಮನೆಯಲ್ಲೂ ಇಟ್ಕೊಳ್ಬೇಕ.
0: ಅದೇ ತುಂಬಾ ಚಂದ ಹೇಳ್ದೆ
2: ಶೈವಿ. ಈಗ ನಾ ಹೇಳ್ದೆ ಅಲ್ಲ ಕತಿ, ನೀ ಹೇಳೀಗ ಶೈವಿ.
0: ಎಂತ ಹೇಳುದು?
2: ಸಾಂಗ್.
0: ಸಾಂಗ್? ನಂಗ್ ಸಾಂಗ್ ಬರ್ತಿಲ್ಲ.
2: ಸುಳ್ಳು ಹೇಳ್ಬೇಡ.
0: ಅಡ್ಡಿಲ್ಲ ಬಿಡ್, ನಿಂಗೋಸ್ಕರ ಆದ್ರೂ ಒಂದ್ ಸಾಂಗ್ ಹೇಳ್ತೆ.
2: ಅಡ್ಡಿಲ್ಲ. ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗು ತಾರೆ ಎಂದ, ನೋಡು ಎಂತ ಚಂದ.

0: ನಿನ್ ಹೇಳಕ್ ಬರ್ತಿಲ್ಲ ಅಂದ್ಯಲ್ಲ, ಎಷ್ಟ್ ಚಂದ ಸಾಂಗ್ ಇದೆಯಲ್ಲ.
1: ಏ ಒಂದ್ ಪ್ಯಾರವ ಅದ್ರಂಗೆ ಅಂತ ಇತ್ತು. ಇಷ್ಟ ತನಕ ಎಲ್ಲ ನೀವು ನಮ್ ಕತಿ ಪದ್ಯ ಎಲ್ಲ ಕೇಳ್ರಿ. ಸರಿ, ಈಗ ನಾವ್ ಹೊರಡುತ್ತ. ನಮ್ ತಪ್ಪ ಈಗ ಕಾಯ್ತಿದ್ರ. ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂತಗಳ ಪ್ರಕೃತಿಯ ಸ್ವರ.
2: ಈಗ ಕೇಳಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

0: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
1: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
2: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಅತಿಥಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಆನಗಳ್ಳಿ ಹ್ಯಾರಿ ಪಿರೇರಾ ಅವರಿದ್ದಾರೆ. ಬಹುಶಃ ಅವರ ಹೆಸರನ್ನ ಕೇಳಿರ್ತೀರಿ ಅಥವಾ ಕೇಳದೇ ಇರ್ತೀರಿ, ಯಾಕೆಂದ್ರೆ ಇವರು ಹೆಚ್ಚು ಪ್ರಸಿದ್ಧರು ಸುಪ್ರಸಿದ್ಧರು ಇದ್ದದ್ದು ಮುಂಬೈನಲ್ಲಿ. ಮುಂಬೈನಲ್ಲಿ ಹಾಡುಗಾರರಾಗಿ ಮರಾಠಿ, ಕೊಂಕಣಿ, ಇಂಗ್ಲಿಷ್, ಹಿಂದಿ ಈ ನಾಲ್ಕು ಭಾಷೆಯಲ್ಲಿ ಬಹಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ಅದರೊಟ್ಟಿ ಕನ್ನಡದಲ್ಲೂ ಹಾಡ್ತಾರ, ಆದರೆ ಅವರು ಬಾಂಬೆಯಲ್ಲಿ ಇದ್ದಿದ್ರಿಂದ ಈ ಎಲ್ಲ ಭಾಷೆಯ ಹಾಡುಗಳಿಗೆ ಒಂದು ಕಾಲದಲ್ಲಿ ಭಯಂಕರ ಫೇಮಸ್ ಆನಗಳ್ಳಿಯವರು, ಆಮೇಲೆ ಕುಂದಾಪುರದಲ್ಲೇ ಸೆಟ್ಲ್ ಆದವರು, ಅದರ ನಂತರ ಈಗ ಸಾಸ್ಥಾನದಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ನಮ್ಮ ಆನಗಳ್ಳಿ ಹ್ಯಾರಿ ಪಿರೇರಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
3: ಹೌದು, ಬಹಳ ಹುಷಾರಿದ್ದೇನೆ.

0: ಕುವೆಂಪು ದೋಣಿ ಸಾಗಲಿ ಮುಂದೆ ಹೋಗಲಿ.
1: ಎಲ್ಲಿ ಸರ್ ಒಂದ್ಸಲ ಅದ ಝಲಕ್ ಹೇಳಿ ನೋಡುವ.
2: ದೋಣಿ ಸಾಗಲಿ ಮುಂದೆ ಹೋಗಲಿ,
0: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇಳುತ್ತ

0: ವಾವ್ ಕೇಳಿದ್ರೆ ನಿಮ್ಗೆ ಈಗ ಆನ್ಗಳಿ ಹ್ಯಾರಿ ಪೆರೇರ ಅವ್ರದ್ದು ಆಕ್ಚುಯಲ್ ಪರಿಚಯ ಆಗಿರ್ಕ ಅಲ್ದ, ತುಂಬಾ ಲೈಕ್ ಹಾಡ್ರಿ ನೀವು. ಅದೇ ಈಗ ನೀವು ಶಾಲೆಗೆಲ್ಲ ಹೋದಿಲ್ಲ, ಅದ್ರಲ್ಲ ಒಂಚೂರು ಹೇಳ್ಕಣಿಕಂಬ.
1: ಹೌದು, ನನ್ನ ಶಾಲೆ ಪ್ರೈಮರಿ ಶಾಲೆ ಸೇಂಟ್ ಮೇರಿಸ್ ಹೈರ್ ಎಲಿಮೆಂಟರಿ ಶಾಲೆ ಕುಂದಾಪುರ. ಕಡೆಗೆ ಹೈಸ್ಕೂಲ್ ಸ್ಟಡೀಸ್ ಎಲ್ಲ ಬೋರ್ಡ್ ಹೈಸ್ಕೂಲ್ ಕುಂದಾಪುರ. ಕಡೆಗೆ ನಾನು ಭಂಡಾರಕಾಸ್ ಕಾಲೇಜಿನಲ್ಲಿ ಡಿಗ್ರಿ ಬಿ ಕಾಂ ಡಿಗ್ರಿ ಪಡೆದೆ.
0: ಯಾವ ವರ್ಷ ಸರ್ ಅದು?
1: ಅದು 1968.
0: ಕಡೆಗೆ ನೀವು ಬಾಂಬೆಗೆ ಹೋದ್ರಿ?
1: ಬಾಂಬೆಗೆ ಹೋಗಿದೆ.
0: ಯಾಕೆ? ಉದ್ಯೋಗ ನಿಮಿತ್ತ?
1: ಉದ್ಯೋಗ ನಿಮಿತ್ತ.
0: ಅಲ್ಲಿ ಹೋಗಿ ನಿಮ್ ಕೆಲಸ ಶುರು ಮಾಡ್ರಿ. ಅದ್ರ ಒಟ್ಟಿಗೆ ನಿಮ್ಮ ಈ ಪ್ರವೃತ್ತಿಯನ್ನು ಹೆಂಗೆ ನೀವು ಕಂಟಿನ್ಯೂ ಮಾಡ್ರಿ ಸರ್?
1: ನನ್ಗೆ ಹಾಡು ಅಂದ್ರೆ ಬಹಳ ಇಷ್ಟ ಇದ್ದಿತ್ತು. ಅದರಲ್ಲಿ ಹಿಂದಿ ಹಾಡು ನನ್ಗೆ ಬಹಳ ಇಷ್ಟ. ಕನ್ನಡದಲ್ಲಿ ಅಂದ್ರೆ ಬಾಂಬೆಲಿ ಅಷ್ಟೊಂದು ಸ್ಕೋಪ್ ಇಲ್ಲ, ಅದರಿಂದ ಅಲ್ಲಿ ಇರುವುದು ಮರಾಠಿ, ಹಿಂದಿ, ಮತ್ತೆ ಕೊಂಕಣಿ ಇಲ್ಲೂ ಇದೆ, ಮತ್ತೆ ಇಂಗ್ಲಿಷ್. ನಾನು ಮೊದಲು ನಾನು ಕೊಂಕಣಿಯಲ್ಲಿ ಸಂಗೀತ ಬರೀಲಿಕ್ಕೆ ಶುರು ಮಾಡಿದೆ. ನಾನು ಸಂಗೀತ ಕಲ್ತಿದ್ದೊಂದು ರೂಪಾಯಿ ಆತನ ಅಂತ ದಾದರ್ ಅನ್ನೊಂದು ಇನ್ಸ್ಟಿಟ್ಯೂಷನ್ ಇದ್ದಿತ್ತು ನನಗೆ ಅಲ್ಲಿಯ ಹತ್ರ ಕೆಲಸ ಇದ್ದಿತ್ತು ನನಗೆ. ಕಡೆಗೆ ಕೆಲಸ ಚೇಂಜ್ ಮಾಡಿದ್ರ ಮೇಲೆ ನನಗೆ ಸ್ವಲ್ಪ ದೂರ ಆಗ್ತಿತ್ತು. ಕಡೆಗೆ ವ್ಯಾಸ್ ಸಂಗೀತ ವಿದ್ಯಾಲಯ ಅಲ್ಲಿ ನಾನು ಭಾರತೀಯ ಸಂಗೀತ ಕಲಿತೆ, ಕೆಲವು ರಾಗನ ಎಲ್ಲ ಕಲಿತೆ.
0: ಶಾಸ್ತ್ರೀಯವಾಗಿ ನೀವು ಅಲ್ಲೇ ಕಲ್ತಿರೋದು?
1: ಅಲ್ಲೇ ಕಲ್ತಿರೋದು. ಕಡೆಗೆ ನಾನು ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡೆ. ಕಡೆ ವೆಸ್ಟರ್ನ್ ಮ್ಯೂಸಿಕ್ ಕಲಿತೆ. ಈಗ ನಾನು ಚರ್ಚಿನಲ್ಲಿ ಮ್ಯೂಸಿಕ್ ಅನ್ನ ಕಲಿಸ್ತಾ ಇದ್ದೇನೆ ಮಕ್ಕಳಿಗೆ.
0: ನೀವು ಕಲಿಸ್ತಾ ಇದ್ದೀರಿ?
1: ಹೌದು.
0: ವೆರಿ ನೈಸ್. ಓಕೆ.
1: ಸಹಸ್ತಾನದಲ್ಲಿ ನಮ್ಮ ಚರ್ಚಿನಲ್ಲಿ ಸಹಸ್ತಾನದಲ್ಲಿ ತುಂಬಾ ಜನರು ಕಲಿತರು ಮ್ಯೂಸಿಕ್.
0: ಓಕೆ.
1: ನನ್ನ ಒಂದು ಮನಸ್ಸಿನಲ್ಲಿ ಬಂತು, ನೋಡಿ ಈ ಶರೀರ ನಿಶ್ವರ ಅಲ್ಲ, ನಾವು ತೀರಿ ಹೋದ್ರೆ ನಮಗೆ ಹೊಂಡಕ್ಕೆ ಹಾಕ್ತಾರೆ ಅಲ್ವಾ?
0: ಹೌದು.
1: ಅಲ್ಲಿ ಹೋದಾಗ ನಮ್ಮ ಟ್ಯಾಲೆಂಟ್ ಎಲ್ಲ ಹೊಂಡಕ್ಕೆ ಹೋಗ್ತದೆ.
0: ನಿಜ ನಿಜ.
1: ಆದ್ರೆ ನಾವು ಜೀವ ಇರುವಾಗ ಯಾರಿಗಾರು ಕೊಟ್ಟು ಹೋಗುವ, ಅದು
0: ವಿದ್ಯಾದಾನ.
1: ಹೌದು, ಅದು ನೆನೆಸಿದೆ. ನಾನು ಫ್ರೀ ಆಗಿ ಕಲಿಸ್ತೇನೆ. ಇಷ್ಟು ಜನರ ಇಷ್ಟು ಮಕ್ಕಳು ಕಲ್ತರು ನನ್ನ ಹತ್ರ, ಯಾರ ಹತ್ರ ನಾನು ಫೀಸ್ ತಗೊಳ್ಳಲಿಲ್ಲ.
0: ಓಕೆ.
1: ಆದ್ರಿಂದ ಚರ್ಚ್ ನನಗೆ ಆನರ್ ಮಾಡಿತ್ತು. ಈಗ ನಮ್ಮ ಫಾದರ್ ಸುನಿಲ್ ಡಿಸಲ್ವಾ ಅವರು ಸಂಗೀತದಲ್ಲಿ ಬಹಳ ನುರಿತವರು. ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ರು. ಅದರಿಂದ ನನಗೆ ಒಳ್ಳೆ ಕಲಿಸುವ
0: ಉಮೇದು ಬಂತು ಜಾಸ್ತಿ ಆಯ್ತು. ಈಗ ನೀವು ನನಗೆ ಇದು ಹೇಳಿ, ಮುಂಬೈನಲ್ಲಿ ಹಾಡುಗಳು ಅದರ ಪ್ರಯಾಣ ಹೇಗಿತ್ತು, ನಿಮ್ಮ ಜರ್ನಿ ಬಗ್ಗೆ ಒಂದ್ಸಲ ರಿವೈಂಡ್ ಮಾಡಿ ಅಲ್ಲ.
1: ನಾನು ಮೊದಲು ಕೊಂಕಣಿಯಲ್ಲಿ ಶುರು ಮಾಡಿದೆ. ಕೊಂಕಣಿ ನನ್ನ ಮಾತೃಭಾಷೆ. ಕೊಂಕಣಿಯಲ್ಲಿ ಕಡೆಗೆ ನಾನು ಮತ್ತು ಆಡಿಷನ್ ಟೆಸ್ಟಿಗೆ ಕರೆದ್ರು ನನಗೆ. ನನ್ನ ಎಲ್ಲ ಟೀಮ್ ಮ್ಯೂಸಿಷಿಯನ್ಸ್ ಎಲ್ಲ ಕರ್ಕೊಂಡು ಆಕಾಶವಾಣಿಯಲ್ಲಿ ಹೋದೆ. ಆದ್ರೆ ಮೊದಲು ಅಟೆಂಪ್ಟ್ ನಾನು ಫೇಲ್ ಆದೆ
0: ಆಕಾಶವಾಣಿಯಲ್ಲಿ.
1: ಹೌದು. ಮತ್ತೆ ಮತ್ತೊಂದು ನೆಕ್ಸ್ಟ್ ಇಯರ್ ನನಗೆ ಪುನಃ ಕಾಲ್ ಬಂತು ಆಡಿಷನ್ಗೆ ಅಟೆಂಡ್ ಆಗ್ಲಿಕ್ಕೆ. ಆವಾಗ ನನಗೆ ಒಬ್ರು ಇವರು ಹೆಸರು ನನಗೆ ಸ್ಟ್ಯಾನ್ಲಿ ರಾಬರ್ಟ್ಸ್ ಅಂದ ವಯಲಿನಿಸ್ಟ್, ಅವರ ಪರಿಚಯ ಆಯ್ತು. ಅವರಿಗೆ ನಾನು

0: ನನ್ನ ಹತ್ರ ಹೀಗೆ ಹೀಗೆ ಕಾರ್ಯಕ್ರಮ ಇದೆ, ನನಗೆ ನಿಮ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಕೇಳಿದ್ರೆ. ಆ ಟೈಮಲ್ಲಿ ನಾನು ಪ್ರಭಾದೇವಿಯಲ್ಲಿ ಇದ್ದಿದ್ದೆ, ಅವರ ವಯಲಿನಿಸ್ಟ್ ಆಫೀಸ್ ಸಹ ಪ್ರಭಾದೇವಿಯಲ್ಲಿ ಇದ್ದಿತ್ತು. ಅವರ ರೆಪ್ಟೆಕೋಸ್ ಬ್ರೈಟಿನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರು. ಅವರು ಪ್ರತಿ ದಿನ ನಮ್ಮ ಮನೆಗೆ ಬಂದು ವಯಲಿನ್ ಕರ್ಕೊಂಡು ತಂದು ನನಗೆ ಟ್ರೈನಿಂಗ್ ಕೊಡ್ತಿದ್ರು. ನಾನು ತುಂಬಾ ತಪ್ಪು ಮಾಡ್ತಿದ್ದೆ, ನನ್ನ ಹಣೆಯ ಬೆವರು ಇಳಿಸಿದ್ರು. ಕಡೆ ನಾನು ಹೇಳ್ದೆ, ಮರ್ಯಾದೆ ನಾನು ನನ್ನ ಫ್ರೆಂಡ್ ಇದ್ದಾರೆ ಒಬ್ಬ ಹೆನ್ರಿ ಡಿಸೋಸ, ಅವ್ರ ಹತ್ರ ಹಾಡಿಸ್ತೇನೆ, ನಂತರ ಆಗುದಿಲ್ಲ. ಇಲ್ಲ ಇಲ್ಲ, ನೀವು ಬರೀತೀರಿ, ನೀವು ಅದರ ಟ್ಯೂನ್ಸ್ ಅನ್ನು ಸಂಗೀತವನ್ನು ಕಟ್ಟಿದ್ದೀರಿ, ನಿಮ್ಗೆ ಹಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ, ನಿಮ್ಮ ಸಾಂಗ್ಸ್ ಅನ್ನು ನೀವೇ ಹಾಡಬೇಕು. ಕಡೆಗೆ ಅವರು ನನಗೆ ಬಹಳ ಟ್ರೈನಿಂಗ್ ಕೊಟ್ಟರು. ಅದರಿಂದ ಅವರನ್ನು ಕರೆದು ಟೀಮ್ಸ್ ಕರ್ಕೊಂಡು ನೆಕ್ಸ್ಟ್ ಆಡಿಷನ್ಗೆ ಅಪಿಯರ್ ಆದೆ, ಅಲ್ಲಿ ನಾನು ಪಾಸ್ ಆದೆ. ಕಡೆಗೆ ಅವರು ಅಸೈನ್ಮೆಂಟ್ ಕೊಟ್ಟರು. ಪ್ರತಿ ನಂತರ ಪ್ರತಿ ವರ್ಷ ಅವರು ನನಗೆ ಕರೀತಿದ್ರು.
1: ಸೊ ಅದು ಕೊಂಕಣಿ ಹಾಡ ಆಗಿತ್ತ ಹಿಂದಿಯ?
0: ಅದು ಮೊದಲು ಸ್ಟಾರ್ಟ್ ಅದು ಕೊಂಕಣಿ.
1: ಓಕೆ,
0: ಅದು 1987 ಅಲ್ಲಿ ಕಾಣ್ತದೆ.
1: ಒಂದು ಕೊಂಕಣಿ ಹಾಡು ಹಾಡ್ಬೋದಾ ಸರ್, ನೆನಪು ಮಾಡ್ಕೊಂಡು? ಯಾವುದೇ ಕೊಂಕಣಿ ಹಾಡು, ಯಾವ್ದಾದ್ರು
0: ಹಿಟ್ ಸಾಂಗ್ ಹೇಳ್ತೇನೆ. ಅದು ಬಾಂಬೆಯಲ್ಲಿ ಸಹ ಗೋವಾದಲ್ಲಿಯೂ ಸಹ ಬಹಳ ಫೇಮಸ್ ಆದ ಸಾಂಗ್, ನನಗೆ ಬಹಳ ಹೆಸರು ಮಾಡಿಕೊಟ್ಟಿತ್ತು.
1: ಓಕೆ.

0: ಸೂಪರ್ ಸರ್. ಇದ್ರದ್ದು ಕಂಪೋಸಿಷನ್ ನಿಮ್ದೇನಾ, ಲಿರಿಕ್ಸ್ ಅಂಡ್ ಕಂಪೋಸಿಷನ್?
1: ಮ್ಯೂಸಿಕ್ ಸರ್ ನನ್ನದೇ, ಬರೆದಿದ್ದು ಸರ್ ನಾನೇ.
0: ವಾವ್, ಹಾಡಿದ್ದು ಸರ್ ನೀವೇ ಅಲ್ವಾ? ತುಂಬಾ ಲೈಕ್ ಆಯ್ತು, ಭಾರಿ ಖುಷಿ ಆಯ್ತು ಕೇಂಬಕ್ಕೆ. ಸೊ ಹೀಗೆ ನೀವು ಎಷ್ಟು ಹಾಡುಗಳನ್ನ ಬರೆದಿದ್ದೀರಿ, ಕಂಪೋಸಿಷನ್ ಮಾಡಿದ್ದೀರಿ?
1: ನಾನು ಲೆಕ್ಕ ಇರಲಿಲ್ಲ, ತುಂಬಾ ಮಾಡಿದ್ದೇನೆ.
0: ಯಾವ್ದೆಲ್ಲ ಭಾಷೆ?
1: ನಾನು ಶುರು ಮಾಡಿದ ಕೊಂಕಣಿಯಲ್ಲಿ, ಕರೆಕ್ಟ್ ಮರಾಠಿ ಭಾಷೆಯಲ್ಲಿ ಬರೀಲಿ ಶುರು ಮಾಡಿದೆ, ಮತ್ತೆ ಹಿಂದಿಯಲ್ಲಿ ಶುರು ಮಾಡಿದೆ, ನಂತರ ಇಂಗ್ಲಿಷ್ ಅಲ್ಲಿ ಶುರು ಮಾಡಿದೆ. ಅದರಲ್ಲಿ ನನಗೆ ಒಂದು ಅವಕಾಶ ಸಿಕ್ತು, ಅನುರಾಧ ಪೊಡವಾಳ್ ಅವರೊಟ್ಟಿಗೆ ಕಾರ್ಯಕ್ರಮ ಮಾಡಿ ದೂರದರ್ಶನದಲ್ಲಿ. ಅದು ಸಹ ಯಾವ್ದರಲ್ಲಿ, ನ್ಯಾಷನಲ್ ನೆಟ್ವರ್ಕ್ ಪ್ರೋಗ್ರಾಮ್ ದೂರದರ್ಶನ್ ಡೆಲ್ಲಿ, ಅಲ್ಲಿಂದ ಪ್ರಸಾರ ಮಾಡಿದ್ರು. ಅವರೊಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೆ, ಅದು ನನ್ನ ಒಂದು ದೇವರು ಕೊಟ್ಟ ಒಂದು ಸಂಧಿ. ಅಷ್ಟು ದೊಡ್ಡ ಕಲಾವಿದರ ಒಟ್ಟಿಗೆ ಪ್ರೋಗ್ರಾಮ್ ಮಾಡುವುದು ನನ್ನ ಭಾಗ್ಯ ಅಂತ ಹೇಳಬೇಕು. ಅದು ಉತ್ತರ ಕೇಳಿಕರ್, ಅನುಪಮ ದೇಶಪಾಂಡೆ ಅವರು ಮರಾಠಿ ಪ್ಲೇಬ್ಯಾಕ್ ಸಿಂಗರ್ಸ್, ಅವರೊಟ್ಟಿಗೆ ದೂರದರ್ಶನದಲ್ಲಿ ಹಾಡುವ ಒಂದು
0: ಅವಕಾಶ
1: ಸಿಕ್ಕಿತ್ತು. ಅದರಲ್ಲಿ ಡಿ ಎಸ್ ರುಬಿನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರು. ಕಡೆಗೆ ಮ್ಯೂಸಿಕ್ ಡೈರೆಕ್ಟರ್ ಮರಾಠಿ ಫಿಲ್ಮ್ ಇಂದು ಬಾಲ್ ಧಮಾನ್ಕರ್ ಅವರು ಸಹ ನನ್ನ ಅವರ ಟೀಮ್ ನನಗೆ ಆರ್ಕೆಸ್ಟ್ರಾ ಒದಗಿಸಿಕೊಟ್ರು.
0: ಮರಾಠಿಯಲ್ಲಿ ನೀವು ಎಷ್ಟು ಹಾಡುಗಳನ್ನ ಬರೆದ್ರಿ, ಮತ್ತೆ ಎಷ್ಟು ಹಾಡುಗಳನ್ನ ಕಂಪೋಸ್ ಮಾಡಿದ್ರಿ?
1: ಕಂಪೋಸ್ ಅಂದ್ರೆ ಕೆಲವು ದೇಶಭಕ್ತಿ ಗೀತ್, ಜೈ ಕಿಸಾನ್, ಜೈ ಜವಾನ್, ಹೀಗೆ ಕೆಲವು ಗೀತೆಗಳನ್ನ ಬರೆದೆ.
0: ಮರಾಠಿದೊಂದು ದೇಶಭಕ್ತಿ ಗೀತೆನ ಹಾಡಬಹುದಾ?

0: भलिया पहाटे आरोता कोंबडे कांद्यावरी घेऊनी घोंगडे चालले शेतावरी शेतकरी रे. भलिया पहाटे आरोता कोंबडे कांद्यावरी घेऊनी घोंगडे चालले शेतावरी शेतकरी रे. घेऊनी नांगर खांद्यावरी शेतावर जाताना ही सुप्रभात किरणे लाल पसरती रे. भलिया पहाटे आरोता कोंबडे खांद्यावरी घेऊनी घोंगडे चालले शेतावरी शेतकरी रे. आमची भूमी आमची आई आमच हवी आमची माई ती किती गरीब तरी पर्वा नाही. भारत मातेची मुली आम्ही शेतकऱ्यांच्या बायको आम्ही त्यांच्या संगी असत चिंता आम्हा नाही. त्यांचे संगी असत चिंता आम्हा नाही. भल्या पहाटे आरोता कोंबडे खांद्यावरी घेऊनी घोंगडे चालले शेतावरी शेतकरी रे. घेऊनी नांगर खांद्यावरी शेतावर जाताना ही सुप्रभात किरणे लाल पसरती रे. भल्या पहाटे आरोता कोंबडे खांद्यावरी.
1: रिली ग्रेट तुम्बा ग्रेट. याके हेले
2: ಬಾಲ್ ಧಮಾನ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಮರಾಠಿ ಫಿಲ್ಮ್ ಅವರು ನನಗೆ ಹೇಳಿದ್ರು ಮಿಸ್ಟರ್ ಪ್ರೇರಾ ಈ ಗೀತೆ ನನಗೆ ಇಲ್ಲಿ ಸಂದರ್ಭವಿದ್ರೆ ನಾನು ಗೀತೆಯನ್ನು ಪಿಕ್ಚರೈಸ್ ಮಾಡ್ತೇನೆ ನಾನು ಆಗ್ಲಿ ಅಂತ ಹೇಳಿದ್ರು.
1: ಸೋ ನೈಸ್.
2: ಅದೇ ನನ್ನ ದೊಡ್ಡ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್
1: ಒಂದಷ್ಟು ಒಳ್ಳೆ
2: ಅಭಿಪ್ರಾಯ ಹೇಳಿದ್ರು ನನ್ನ ಪಿಕ್ಚರ್ ನಲ್ಲಿ ಅದನ್ನು ಅಳವಡಿಸಿದ್ ಹೇಳಿದ್ರು ಅದು ನನ್ನ ದೊಡ್ಡ ಭಾಗ್ಯ.
1: ಯಸ್. ಈಗ ನೀವು ಮರಾಠಿ ನಿಮ್ ಮೊದ್ಲೇ ಬರ್ತಾ ಇತ್ತ ಅಲ್ಲಿ ಹೋದ್ಮೇಲೆ ಕಲ್ತಿದ್ದ ನೀವು
2: ಅಲ್ಲಿ ಹೋದ್ಮೇಲೆ
1: ಬರೆಯೋದಕ್ಕೆ
2: ಅಲ್ಲಿ ಅಲ್ಲಿ ಹೋಗಿ ಎಲ್ಲ
1: ಬರೆಯೋದಕ್ಕೆ ಮಾತಾಡೋದಕ್ಕೆ ಎಲ್ಲದು ಅಲ್ಲೇ ಕಲ್ತಿದ್ದೆ.
2: ನಾನು ಇಂಗ್ಲಿಷ್ ಕ್ವಾಯರ್ ನಲ್ಲಿ ಇದ್ದಿದ್ದೆ ಬಾಂಬೆಯಲ್ಲಿ. ಹಾಗೆ ಮರಾಠಿ ಕ್ವಾಯರ್ ನಲ್ಲಿ ಕ್ವಾಯರ್ ಮಾಸ್ಟರ್ ಹೇಳಿದ್ರು ನಮ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕು, ನೀವು ಮರಾಠಿ ಕ್ವಾಯರ್ ಜಾಯಿನ್ ಆಗಿ ಹೇಳಿದ್ರು. ನಾನು ಜಾಯಿನ್ ಆದೆ. ಅಲ್ಲಿ ಒಬ್ಬ ಕ್ವಾಯರ್ ಮೆಂಬರ್ ಇದ್ದ ಮರಾಠಿ ಜೆರಿ ರಾಡ್ರಿಗಸ್ ಅಂತ, ಅವರು ಹೇಳಿದ್ರು ನಾನೊಂದು ಮದರ್ ಮೇರಿ ಬಗ್ಗೆ ಒಂದು ಗೀತೆ ಬರೆದಿದ್ದೇನೆ, ಅದಕ್ಕೆ ನೀವು ಮ್ಯೂಸಿಕ್ ಹಾಕಿ ಕೊಡ್ತೀರಾ ಅಂತ. ನಾನು ಆಯ್ತು ಅಂತ ಹೇಳಿದೆ. ನನಗೆ ಮದರ್ ಮೇರಿ ಅಂದ್ರೆ ತುಂಬಾ ಅಚ್ಚುಮೆಚ್ಚು. ಮದರ್ ಮೇರಿಯ ಕೃಪೆಯಿಂದ ನನಗೆ
1: ಒಳ್ಳೆದಾಗಿದೆ.
2: ಅದನ್ನ ನನಗೆ ಒಳ್ಳೇದಾಗಿ ಆ ಟ್ಯೂನ್ ಒಳ್ಳೇದಾಗಬೇಕಂತ ನನ್ನ ಮನಸ್ಸಲ್ಲಿ ಇದ್ದಿದ್ದೆ. ನಾನು ಆಫೀಸಿನಲ್ಲಿ ಹೋಗುವಾಗ ಸಹ ಅದೇ ಚಿಂತನೆ ಮಾಡ್ತಿದ್ದೆ, ನಡೆಯುವಾಗ ಅದೇ ಚಿಂತನೆ ಮಾಡ್ತಿದ್ದೆ. ಬಿಲೀವ್ ಮೀ, ಐ ಟುಕ್ 3 months, ನಾಟ್ ಲೆಸ್ ದನ್ 3 months ಟು ಫೈನಲೈಸ್ ದಿ ಟ್ಯೂನ್.
1: ಅಚ್ಚಾ.
2: 3 ತಿಂಗಳು ತಗೊಂಡಿದ್ದೆ ನಾನು.
1: ಓಕೆ.
2: ಅಷ್ಟು ಮತ್ತೆ ಕ್ವಾಯರ್ ನಲ್ಲಿ ಕರೆಸಿದ್ದೇನೆ. ಈಗ ಈ ಹಿಮ್ ನಮ್ಮ ಚರ್ಚಿನ ಹಿಮ್ನರ್ ಅಂತ ಗೀತೆ ಬುಕ್ ಇದೆ, ಅದರಲ್ಲಿ ಪ್ರಿಂಟ್ ಆಗಿದೆ. ಈಗ ನಾನು ಕೇಳಿದ್ದೇನೆ ಈ ಗೀತೆಯನ್ನ ಡಯಾಸಸ್ ಲೆವೆಲ್ ಅಲ್ಲಿ ಪ್ರಿಂಟ್ ಆಗಿದೆ ಅಂತ ಕೇಳಿದ್ದೇನೆ.
1: ಓಕೆ.
2: ಇದು ನನಗೆ
1: ಕಂಗ್ರಾಚುಲೇಷನ್ಸ್, ವೆರಿ ನೈಸ್. ಈಗ ನಿಮ್ಮ ಫೇವರೇಟ್ ಸಿಂಗರ್ ಯಾರು ಸರ್ ಹಿಂದಿಯಲ್ಲಿ? ಈಗ ನೀವು ಇಷ್ಟು ಚಂದ ಹಾಡ್ತೀರಿ, ನಿಮ್ಗೊಬ್ರು ಇಷ್ಟದ ಗಾಯಕರು ಅಥವಾ ಗಾಯಕಿ ಅಂತ ಇದ್ದೇ ಇರ್ತಾರೆ?
2: ಇಷ್ಟ ಅಂದ್ರೆ ಮೊಹಮ್ಮದ್ ರಫಿ.
1: ಮೊಹಮ್ಮದ್ ರಫಿ ಅವರು. ಸೊ ಅವ್ರದ್ದೊಂದು ಹಾಡು, ಹಿಂದಿ ಹಾಡು ಕೇಳೋ ಹೊತ್ತಿಗ ಆನ್ಗಳ್ಳಿ ಹ್ಯಾರಿ ಪೆರೇರಾ ಅವರ ಧ್ವನಿಯಲ್ಲಿ ಹೇಳಿ ಸರ್.

0: ಹೋಂಗೆ.
1: ಈ ಹಾಡನ್ನು ನೀವು ನಿಮ್ಮ ಹೆಂಡತಿಗೂ ಹಾಡ್ತಾ ಇರ್ತೀರಾ ಸರ್, ಹೆಂಗೆ?
0: ನನ್ನ ಹೆಂಡತಿಗೆ ಮ್ಯೂಸಿಕ್ ಅಷ್ಟೊಂದು ಇಷ್ಟ ಇಲ್ಲ, ಹಾಡ್ತಾಳೆ.
1: ಅವ್ರಿಗೆ ಇಷ್ಟ ಇಲ್ಲದ್ರೆ ಹೋಗ್ಲಿ, ನಿಮ್ಗೆ ಇಷ್ಟ ಅಲ್ಲ, ನೀವಿದನ್ನ ಅವ್ರಿಗೆ ಹಾಡಲ್ವಾ? ಹಾಡ್ತೀರಲ್ಲ. ಓಕೆ, ಈಗ ನೀವು ಅಲ್ಲಿ ಮುಂಬೈ ಅಲ್ಲಿಯ ನಿಮ್ಮ ವೃತ್ತಿ ಜೀವನವನ್ನೆಲ್ಲ ಮುಗಿಸಿ ಈಗ ಸಂಸ್ಥಾನದಲ್ಲಿ ವಿಶ್ರಾಂತ ಜೀವನವನ್ನ ಮಾಡ್ತಾ ಇದ್ದೀರಿ. ನನ್ಗೆ ಖುಷಿಯಾಗಿದ್ದು ಏನಂದ್ರೆ, ಮುಂಬೈಗೆ ಹೋಗಿ ನೀವು ಮರಾಠಿ, ಹಿಂದಿ, ಇಂಗ್ಲಿಷ್, ಆಮೇಲೆ ನಿಮ್ಮ ಕೊಂಕಣಿ ಎಲ್ಲ ಮಾತಾಡ್ತಾ ಇದ್ರು ನೀವು ಕನ್ನಡವನ್ನ ಮರ್ತಿಲ್ಲ ಅಲ್ಲ.
0: ಹೌದೌದು,
1: ಕುಂದಾಪುರ ಅಂದ್ರೆ ನಿಮ್ಗೆ ಪ್ರೀತಿಯೋ ಪ್ರೀತಿ, ಅದ್ರ ಬಗ್ಗೆ ಹೇಳಿ ಸರ್.
0: ಪ್ರೀತಿ ಕುಂದಾಪುರ ಅಂದ್ರೆ ನನಗೆ ಪ್ರೀತಿ, ಯಾಕಂದ್ರೆ ನಾನು ಹುಟ್ಟಿ ಬೆಳೆದವ, ಇಲ್ಲಿ ಆಡಿದವ, ಇಲ್ಲಿ ಓಡಿದವನು. ಆ ಜಾಗ ಎಲ್ಲ ನನಗೆ ಬಹಳ ಫೇವರೇಟ್. ನಾನು ಕುಂದಾಪುರ ಅಂದ್ರೆ ನಾನು ಆಗಿನ ಕಾಲದ ಸಂತೆ ಈಗಿನ ಬಸ್ ಸ್ಟ್ಯಾಂಡ್ ಆಗಿದೆ ಕೆಲಸ, ಅಲ್ಲಿ ಹಿಡಿದು ನಾನು ನೋಡ್ತಾ ಬರುದು. ಬಹಳ ಖುಷಿ ಆಗ್ತದೆ ಆ ಕಾಲಿನ ಬಿಲ್ಡಿಂಗ್ಗಳು, ಆ ಕಾಲಿನ ಬಹಳ ಖುಷಿ ಆಗ್ತದೆ. ಈ ನರಿಬೇಣ ಆ ಟೈಮ್ಲಿ ನರಿಬೇಣ ಅಂತ ಹೇಳ್ತಿದ್ರು
1: ಈ ಜಾಗ,
0: ಈ ಜಾಗವನ್ನ.
1: ಹೌದು,
0: ಕಡೆ ಇಲ್ಲಿ ಆಡಿದ, ಓಡಿದ, ಜಗಳ ಆಡಿದ ಅಂತ ಊರು ನನ್ಗೆ ಬಹಳ ಇಷ್ಟ. ಇಲ್ಲಿ ನನಗೆ ಮನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ನಾನು ನನ್ನ ಮಿಸಸ್ ಪ್ರೇಯರ್ ಮಾಡಿದ, ದೇವರು ಒಂದು ಒಳ್ಳೆ ಜಾಗ ತೋರಿಸು ಅಂತ ಸಾಸ್ಥಾನದಲ್ಲಿ ನಮ್ಗೆ ಒಂದು ಒಳ್ಳೆ ಜಾಗ ಸಿಕ್ತು. ಅದು ಇದು ಬಸ್ ಸ್ಟ್ಯಾಂಡ್ ಹತ್ರವೇ ಸಿಕ್ತು ನನಗೆ. ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ, ಅದರ ಹಿಂದ್ಗಡೆ ಒಳ್ಳೆ ಜಾಗ.
1: ಸೊ ನೌ ಯು ಆರ್ ಹ್ಯಾಪಿ?
0: ಐ ಆಮ್ ಹ್ಯಾಪಿ.
1: ಬ್ಯಾಕ್ ಟು ಊರು ಅಂಡ್ ಯು ಆರ್ ಹ್ಯಾಪಿ ಅಲ್ಲ?
0: ಯಾವಾಗ್ಲೂ ನಾನು ಕುಂದಾಪುರಕ್ಕೆ ಬರ್ತಾ ಇರ್ತೇನೆ.
1: ಓಕೆ, ಒಂದು ನಿಮ್ಮದೇ ಕಂಪೋಸಿಷನ್ ಇಂಗ್ಲಿಷ್ ಹಾಡನ್ನ ಹೇಳಿ ಸರ್ ಕಾರ್ಯಕ್ರಮನ ಮುಗಿಸುವ ಮುಂಚೆ.
0: We have gathered here to celebrate this day today. It's your happy birthday. Again, again, we wish you happy birthday. We have gathered here to celebrate this day today. It's your happy birthday.

0: God. Love affection shown today. Let us continue always. Love affection shown today. Let us continue always. This is how remember your happy birthday.
1: Beautiful.
0: We have gathered here to celebrate this day today. It's your happy birthday. Again, again, we wish you happy birthday.
1: Super.
0: We will sing, we will dance, we'll congratulate on this auspicious day, on this happy birthday.
1: Super.
0: We have gathered here to celebrate this day today. It's your happy birthday. Again, again, we wish you happy birthday.
1: Awesome. Beautiful.
0: Again, again, we wish you happy birthday.
1: Beautiful.
0: Again, again, we wish you happy birthday.
2: Alla, sir, ishtana haartiri, nange tumba aashchari anisthirodu yen gotta. Yellu pustaka nodde, lyrics nodde, yella haadgala lyrics ana ಅಷ್ಟು ಚಂದ ನೆನ್ಪಿಟ್ಕೊಂಡಿದ್ದೀರಿ, ಪ್ರತಿಯೊಂದು ಹಿಂಗೆ ನೆನ್ಪಿಟ್ಕೊಂಡಿದ್ದೀರ ಸರ್ ನೀವು?
0: ಹೌದು,
2: ಎಲ್ಲರೂ ನೆನ್ಪಿದೆ,
0: ಹೆಚ್ಚಿನ ನೆನ್ಪಿದೆ. ಕೆಲವು ಇದು ಸ್ವಲ್ಪ ನೋಡ್ಬೇಕಾಗ್ತದೆ
2: ಕೆಲವೊಂದನ್ನ, ಬಟ್ ಸ್ಟಿಲ್ ಯು ರಿಮೆಂಬರ್ ದೀಸ್ ಆಲ್ ದ ಲಿರಿಕ್ಸ್ ಸೋ ವೆಲ್. ನಂಗೆ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾವೇ ಈಗ ನಾಲ್ಕು ದಿನ ಬಿಟ್ಟು ಒಂದು ಹಾಡು ಬರೆದು ಓದಿ ಹೇಳಿ ಅಂತಂದ್ರೆ ಓದಿಯೇ ಹೇಳ್ಬೇಕು ಬಿಟ್ರೆ ನೋಡ್ದೆ ಹೇಳಕ್ ಬರಲ್ಲ. ಅಂತದ್ರಲ್ಲಿ ನಮ್ಮ ಆನ್ಗಳಿ ಹ್ಯಾರಿ ಪೆರೇರಾ ಅವರು ಪ್ರತಿ ಲಿರಿಕ್ಸ್ ಅನ್ನ ನೆನ್ಪಿಟ್ಕೊಂಡು ಬ್ಯೂಟಿಫುಲ್ ಆಗಿ ಆ ಹಾಡಲ್ಲಿ ಇನ್ವಾಲ್ವ್ ಆಗಿ ಹಾಡಿದ್ರು. ರಿಯಲಿ ಐ ಲೈಕ್ ಇಟ್ ಸರ್. ಆಕ್ಚುಲಿ ನಿಮ್ಮ ಹಾಡು ಕೇಳೋದೆ ಒಂದು ಖುಷಿ ಅಂತ, ನಿಮ್ ಜೊತೆ ಕೂತ್ಕೊಂಡು ಹಾಡು ಕೇಳುವಾಗ್ಲೇ ನಂಗೆ ತುಂಬಾ ಅರ್ಥ ಆಗ್ತಾ ಇರೋದು ಅನಿಸ್ತಿರೋದು. ವೆರಿ ನೈಸ್. ಈಗ ನಿಮ್ಮ ಏಜ್ ಎಷ್ಟು ಸರ್, ಇಫ್ ಯು ಡೋಂಟ್ ಮೈಂಡ್?
0: ನನ್ನ ಏಜ್ ಈಗ 78 ನಡೀತಾ ಇದೆ.
2: Just 78 ಆನ್ಗಳಿ ಹ್ಯಾರಿ ಪೆರೇರ ಅವರು, ಅಂಡ್ ಹೀ ಸಿಂಗ್ ಸೋ ವೆಲ್. ಈ ಏಜ್ ಅಲ್ಲೂ ಹೀ ಇಸ್ ಸಿಂಗಿಂಗ್, ಹೀ ಇಸ್ ಟೀಚಿಂಗ್ ಸಿಂಗಿಂಗ್ ಅಲ್ವಾ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ರಿ?
0: ಮ್ಯೂಸಿಕ್ ಅನ್ನು ಕಲಿಸ್ತೇನೆ.
2: ವೆರಿ ನೈಸ್. ನೋಡಿ,
0: ಫ್ರೀ ಆಗಿ ಕಲಿಸ್ತೇನೆ ನಾನು.
2: ನಿಜವಾಗ್ಲೂ ಖುಷಿ ಆಯ್ತು ಸರ್.
0: ಅಂದ್ರೆ ನನ್ಗೆ ನಿಮ್ಗೆ ಒಂದು ಗೊತ್ತುಂಟ, ಒಂದು ಹಿಂದಿ ಸಾಂಗ್
2: ಯಾವ್ದು ಸರ್?
0: ಚಲವುಡಿ ಜಾರೆ ಪಂಚಿ.
2: ಹಾ, ಕೇಳಿದ್ದೀನಿ ನಾನು.
0: ಅದರಲ್ಲಿ ಒಂದು ಸೆಂಟೆನ್ಸ್ ಇದೆ,
2: ಏನಂತ?
0: ಅಚ್ಚಾ ಹೈ ಕುಚ್ ಲೇ ಜಾನೆ ಸೇ,
2: ಅಚ್ಚಾ
0: ದೇಕರ್ ಹಿ ಕುಚ್ ಜಾನಾ.
2: ಆಹಾ, ಅಚ್ಚಾ ಹೈ ಕುಚ್ ಲೇಕೆ ಜಾನೆ ಸೇ ದೇಕರ್ ಹಿ ಕುಚ್ ಜಾನಾ. ಯಾ, ಕರೆಕ್ಟ್ ಅಲ್ವಾ?
0: ಅಚ್ಚಾ ಹೈ ಕುಚ್ ಲೇ ಜಾನೆ ಸೇ ದೇಕರ್ ಹಿ ಕುಚ್ ಜಾನಾ.
2: ಯಸ್.
0: ಚಲ ಉಡ ಜಾ ರೇ ಪಂಚಿ, ಅಬ ದೇಸುವಾ ಬೇಗಾನಾ. ಚಲ ಉಡ ಜಾ ರೇ ಪಂಚಿ. ಮೊಹಮ್ಮದ್ ರಫಿ ಅವರು ಹಾಡಿದ್ರು.
2: ಎಂತ ಚಂದದ ಲಿರಿಕ್ಸ್ ಸರ್. ಆಕ್ಚುಲಿ
0: ಆ ಟೈಮಲ್ಲಿ ಬಹಳ ಚಂದ ಬರೀತಿದ್ರು
2: ಅಲ್ವಾ?
0: ಬಹಳ ಚಂದ ಬರೀತಿದ್ರು.
2: ಬ್ಯೂಟಿಫುಲ್. ನಂಗೆ ಖುಷಿಯಾಗಿದ್ದು ಏನು ಅಂದ್ರೆ, ಆ ಲಿರಿಕ್ಸ್ಗಳನ್ನ ಅಷ್ಟು ಚಂದ ನೆನ್ಪಿಟ್ಕೊಂಡು ತುಂಬಾ ಇನ್ವಾಲ್ವ್ ಆಗಿ, ಅಂಡ್ ಇವತ್ತು ಈ ಶೋನಲ್ಲಿ ಅವರು ಹಾಡಿರೋ ಹಾಡುಗಳೆಲ್ಲ ಅವರೇ ಬರೆದು ಅವರೇ ಕಂಪೋಸಿಷನ್ ಮಾಡಿರುವಂತಹ ಹಾಡುಗಳು. ರಿಯಲಿ ಸರ್, ಯು ಮೇಡ್ ಅಸ್ ಹ್ಯಾಪಿ. ನಿಮ್ ಹಾಡು ನಮ್ಗೆಲ್ಲ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಸಾಸ್ತಾನದಿಂದ ಬಸ್ನಲ್ಲೇ, ಅದರಲ್ಲೂ ಅವರ ಹಳೆಯ ಸಿಡಿಗಳನ್ನ, ಅವರು ಲಿರಿಕ್ಸ್ ಬರೆದಿರೋ ಎರಡು ಮೂರು ಪುಸ್ತಕಗಳನ್ನ, ಅವರು ಅವಾಗವಾಗ ಹಾಡುವಂತಹ ಕಿಶೋರ್ ಕುಮಾರ್ ಹಾಡುಗಳು, ಇನ್ನು ಕನ್ನಡ ಭಾವಗೀತೆಗಳು, ಇನ್ನೊಂದು ಯಾವ್ದೋ ಪುಸ್ತಕ ಇತ್ತು, ಇಂಥ ಪುಸ್ತಕಗಳನ್ನ ಜೊತೆಗೆ ಸೇಂಟ್ ಆಂಟನಿ ಚರ್ಚ್ ಆಸ್ಥಾನದವ್ರು ಕೊಟ್ಟಿರೋ ಒಂದು ಮೆಮೆಂಟೋನ ಹಿಡ್ಕೊಂಡು ನಮಗ್ ತೋರಿಸ್ಬೇಕಂತ ಒಂದು ಚೀಲದಲ್ಲಿ ಹಾಕೊಂಡು ನಮ್ಮ ಆನ್ಗಳಿ ಹ್ಯಾರಿ ಪೆರೇರಾ ಅವರು ಬಸ್ ಹತ್ಕೊಂಡು ಶಾಸ್ತ್ರಿ ಸರ್ಕಲ್ ಅಲ್ಲಿ ಇಳಿದು ಇವರ 78ನೇ ವಯಸ್ಸಿನಲ್ಲಿ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ತನಕ ಬಂದ್ರು. ನನಗೆ ಭಾರಿ ಖುಷಿ ಆಯ್ತು ಸರ್, ನಿಮ್ಮ ಈ ಉತ್ಸಾಹ, ಎನರ್ಜಿ, ಅಂಡ್ ಲವ್ ಫಾರ್ ದ ಲೈಫ್, ಅಂಡ್ ಲವ್ ಫಾರ್ ದ ಸಿಂಗಿಂಗ್, ಹಿಂಗೆ ಇರ್ಲಿ ಸರ್, ಇದು ನಮ್ಮ ಆಶಯ. ಥ್ಯಾಂಕ್ ಯು, ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ,
0: ಸೋ ಮಚ್.
2: ಕೇಳುಗ್ರೆ, ನೀವು ನಮ್ಮ ಆನ್ಗಳಿ ಹ್ಯಾರಿ ಪೆರೇರ ಅವ್ರ ಜೊತೆಗಿನ ಈ ಮಾತುಕತೆನ ಹಾಡುಗಳ ಜೊತೆಗೆ ತುಂಬಾ ಎಂಜಾಯ್ ಮಾಡಿದ್ರಿ ಅನ್ಕಂತ ನಾವು ಹೋಯ್ಬತ್ತೋ. ಮತ್ತೆ ಸಿಗ್ತೋ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.